ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಭಾದ್ರಪದ ಮಾಸದ 31 ದಿನ. ಸ್ಥಳೀಯ ಪಂಚಾಂಗ ಭಾದ್ರಪದ ಮಾಸ ಶುಕ್ಲಪಕ್ಷದ ಏಕಾದಶಿ ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 22 ತಾರೀಖು ಮಂಗಳವಾರ. ಈಗ ಸಮಯ 5:58. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಲೋಕೇಶ್ವರಿ ಮಾಡುವ ಮುಂಜಾನೆಯ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:32. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನಾ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ವಿದ್ಯಾಭರತನಹಳ್ಳಿ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಸಾಧಕರ ಸೋಪಾನ ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು, 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆ, 7:15

0: ಆಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರು ಹಾಗೂ ಅಧ್ಯಯನ ಕೇಂದ್ರಗಳ ಡೀನ್ ಡಾ ಆನಂದಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30 ಸೇವಾವಾಹಿನಿ, 7:45 ಮಧ್ಯಾಹ್ನ 2:40 ಹಾಗೂ ಸಂಜೆ 5:30 ಕನ್ನಡ ಚಿತ್ರಗೀತೆಗಳು. ಈ ಬೆಳಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮಂದ ಸುಧಾರಾಣಿ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನಾ ಆರ್. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಸ್ತ್ರೀ ಸ್ವಾತಂತ್ರ್ಯ ವಿಷಯದ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಶಿಕ್ಷಕಿ ಶಾಂತಲಾ ಎಂರಾವ್, ಗೃಹಿಣಿ ಚಂದ್ರಿಕಾ ಹಾಗೂ ಉಪನ್ಯಾಸಕಿ ವೀಣಾ ಚಲುವರಾಜ್. ಪ್ರಸ್ತುತಿ ಕೆ ನೇತ್ರ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆ, 12:45 ಪರಿಸರದ ಉಳಿವಿಗೆ ಉದಾಸೀನವೇಕೆ, ಈ ಕುರಿತು ಮಾತನಾಡುತ್ತಾರೆ ಕೆಆರ್ಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಬಲ್ಲೇನಹಳ್ಳಿ ಮಂಜುನಾಥ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಗುರುರಾಜ್ ಮಾಲವೀಕರಣಂ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ವೀಣಾ ಶ್ರೀನಿವಾಸ್ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನ. 3:30 ರಾಷ್ಟೀಯ ಶೈಕ್ಷಣಿಕ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಸಂಜೆ 4:00 ಕಥಾ ಕಾಲಕ್ಷೇಪ ಭಕ್ತ ಮಾರ್ಕಂಡೇಯ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:00 ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ರೇಡಿಯೇಷನ್ ಆಂಕಾಲಜಿ. ಭಾಗವಹಿಸುತ್ತಾರೆ ಡಾ ಚೈತ್ರಾ ಕಟಕೋಲ್, ರೇಡಿಯೇಷನ್ ಆಂಕಾಲಜಿಸ್ಟ್. ಪ್ರಸ್ತುತಿ ಕೀರ್ತನಾವಿ, ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರು ಹಾಗೂ ಅಧ್ಯಯನ ಕೇಂದ್ರಗಳ ಡೀನ್ ಡಾ ಆನಂದಗೌಡ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಾವು ನಮ್ಮೂರು ಬಾನುಲಿ ಸರಣಿ, ಎಚ್ಐವಿ ಏಡ್ಸ್ ನಿಯಂತ್ರಣ ಹಾಗೂ ಗ್ರಾಮೀಣಾಭಿವೃದ್ಧಿ ಕುರಿತ ಸಂವಾದ. ಭಾಗವಹಿಸುತ್ತಾರೆ ವಿಜಯಪುರದ ಉಜ್ವಲ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯ ಆಡಳಿತಾಧಿಕಾರಿ ವಾಸುದೇವ ಎಸ್ ತೋಳಬಂಧಿ ಹಾಗೂ ಚಾಮರಾಜನಗರದ ಚೈತನ್ಯ ನೆಟ್ವರ್ಕ್ನ ಯೋಜನಾ ವ್ಯವಸ್ಥಾಪಕರಾದ ಎಂ ಭಾಗ್ಯಮ್ಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ವಿಧಾನಮಂಡಲದಲ್ಲಿ ಇಂದು ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನೀನಾ ರಕೇಲ್. Marking a new chapter in Indian cinema, President Draupadi Murmu will present the historic 72nd National Film Awards this evening at Ekta Nagar in Kevadia, Gujarat. Instituted in 1954, these awards represent India's highest cinematic honours, recognizing artistic and technical excellence across various categories, namely feature, non-feature and writing on cinema, as part of a major policy initiative by the the Ministry of Information and Broadcasting, the awards are being held outside the national capital. The ceremony at Ekta Nagar brings together cinematic talent from across the country, embodying the spirit of Ek Bharat, Shreshth Bharat. The president will also honour the veteran actor Anant Nag and Dada Saheb Phalke Award for 2024. A report from our correspondent.
2: The stage is set and lights are ready in the iconic Ekta Nagar as Kevadia prepares to host the historic 72nd National Film Awards for the first time. Renowned actors, acclaimed filmmakers and technicians from across the country have started arriving at the venue for this grand celebration of Indian cinema. The ceremony honors the outstanding cinematic achievements for the year 2024. Among the major feature film announcements, Article 370 was selected for the best feature film, with Yami Gautam winning Best Actress for her role in the film. The Best Actor honor is shared by Mammootty for Brahmyugam and Karthik Aaryan for Chandu Champion. Rajkumar Periyasamy earned the Best Direction for Amran, while Kalki 2898 ED was named Best Popular Film providing wholesome entertainment. Randeep Hooda won the Best Debut Director for Swatantra Veer Savarkar. In the non-feature category, the Marathi film Bhangar was named Best Non-Feature Film, while director Anand L. Rai was selected for the Best Direction for Statue of Unity Ekta Ka Prateek. Raviraj Murmu took the Best Debut Director Non-Feature Category honor for the Santhali film Angan. With Chirag Burania from Ekta Nagar, Aparna Khont, Akashwani News, Ahmedabad.
1: Union Home Minister Amit Shah will inaugurate the third national conference of Anti-Narcotics Task Force NTF, ANTF, heads of states and union territories in New Delhi today. The two-day conference, which will be organized by the Narcotics Control Bureau, NCB, will serve as a powerful platform to safeguard future generations from the menace of drugs. Based on the theme, United Resolve, Shared Responsibility, the conference will discuss the role of the ANTFs in attaining the envisaged vision of Narcotics Control 2026-2029. The Ministry of Home Affairs said during the event, Mr. Shah will release television commercials, TVCs, to spread awareness amongst people about drug abuse. It was informed that the Home Minister will also lay the foundation stones for the new complexes of Narcotics Control Bureau, NCB, zones in Lucknow and Dehradun. The Election Commission plans to increase the number of tribunals in West Bengal to ensure speedy disposal of applications from people whose names have been excluded from the electoral rolls during the SIR process. The state currently has 19 tribunals. The commission is expected to tell the Supreme Court today that the number should be increased to at least 42, with one tribunal for each Lok Sabha constituency in the state. The Supreme Court is scheduled to hear 13 petitions today relating to the Special Intensive Revision or SIR of electoral rolls. The Commission is likely to apprise the court of the need for more tribunals during the hearing. Karam Festival, a vibrant celebration of Jharkhand's rich tribal culture, nature and the bond between brother and sister, is being celebrated across the state today with traditional fervour and enthusiasm. Special cultural and state-level programmes are being organised across Jharkhand to mark the auspicious occasion. In women's cricket, India will face Sri Lanka in the gold medal clash at Asian Games in Nishin, Japan today. The match will begin at 10:30 a.m. IST. India sealed their spot in the final with a dominant 114-run victory over Bangladesh. And that is the end of this news bulletin.
0: Akashavani, Mysuru, FM 100.6, Samaya 6 gante 10 nimisha, Geeta Radhana, Bhakti Geetegala Karyakrama. ಮೊದಲಿಗೆ ಪುರಂದರದಾಸರ ರಚನೆ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಹಾಡಿದ್ದಾರೆ ಬಳ್ಳಾರಿ ಎಂ ರಾಘವೇಂದ್ರ.

ಇನ್ನು ಮುಂದೆ ಪುರಂದರದಾಸರ ಮತ್ತೊಂದು ರಚನೆ ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ. ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

ಕಾರ್ಯಕ್ರಮದ ಕಡೆಯದಾಗಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ದೇಶಭಕ್ತಿ ಗೀತೆ ತಾಯ ನಿನ್ನ ಕಂದನಾದೆನಲ್ಲ ಎಂಥ ಪುಣ್ಯವೇ, ನಿನ್ನ ಅಮ್ಮನೆಂದು ಕರೆವ ಜೀವ ಏನು ಧನ್ಯವೇ ಕೇಳಿ ವೃಂದಗಾನದಲ್ಲೇ.

0: ಗೀತಾರಾಧನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಚಿಂತನ, ವಿದ್ಯಾಭರತನಹಳ್ಳಿ ಅವರಿಂದ.
2: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
1: ವಿದ್ಯಾಭರತನಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಶ್ರೋತೃಗಳೇ, ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರು ಹಾಗೂ ಅಧ್ಯಯನ ಕೇಂದ್ರಗಳ ಡೀನ್ ಡಾಕ್ಟರ್ ಆನಂದಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೆ ಶಿವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಸಮಯವಾಗಿದೆ 6:35.
3: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: ಕಳೆದ ಶತಮಾನದ ಮೊದಲ ದಶಕಗಳಲ್ಲಿ ಜೀವಿಸಿದ್ದ ಕೆಂಪೇಗೌಡರು ಮೂಲತಃ ಚನ್ನಪಟ್ಟಣದ ಸಮೀಪದ ಬೇವೂರು ಗ್ರಾಮದ ಸ್ಥಿತಿವಂತ ಕುಟುಂಬವೊಂದಕ್ಕೆ ಸೇರಿದವರು. ತಮ್ಮ ಪತ್ನಿ ಅಗಲಿಕೆಯಿಂದ ನೊಂದು ಊರು ಬಿಟ್ಟು ಕೊಯಮತ್ತೂರಿನ ಕಡೆ ಹೋಗಿ ನೆಲೆಸಿದ್ದರು. ಮನೆ ಬಿಟ್ಟು ಹೋದ ಕೆಂಪೇಗೌಡರು ಸನ್ಯಾಸಿಯಾಗ ಬಯಸಿ ಮೊದಲಿಗೆ ಸ್ವಾಮಿ ವಿವೇಕಾನಂದರಲ್ಲಿಗೆ ಹೋದರು. ವಿವೇಕಾನಂದರು ಗೌಡರ ಪೂರ್ವೋತ್ತರ ವಿಚಾರಿಸಿ ಅವರ ಗಾಯನ ಪ್ರತಿಭೆಯನ್ನು ಗುರುತಿಸಿ ಸಂಗೀತೋಪಾಸನೆಯನ್ನು ಮುಂದುವರಿಸುವಂತೆ ಬೋಧಿಸಿ ವಾಪಸ್ ಕಳುಹಿಸಿದರು. ವಿವೇಕಾನಂದರು ಕೊಟ್ಟ ಕಾವಿ ಬಣ್ಣದ ನಿಲುವಂಗಿಯನ್ನು ಕೆಂಪೇಗೌಡರು ಬಹು ಜೋಪಾನವಾಗಿ ಇರಿಸಿಕೊಂಡಿದ್ದರಂತೆ. ಇದೀಗ ಕೆಂಪೇಗೌಡರು ಖ್ಯಾತ ಗಾಯಕ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರಲ್ಲಿ ಶಿಷ್ಯವೃತ್ತಿ ಪಡೆದುಕೊಂಡರು. ಮೈಸೂರು ವಾಸುದೇವಾಚಾರ್ಯರು ಸುಬ್ರಹ್ಮಣ್ಯ ಅಯ್ಯರ್ ಅವರ ಆಶ್ರಯ ಬೇಡಿ ಬರುವ ಕಾಲಕ್ಕಾಗಲೇ ಕೆಂಪೇಗೌಡರು ಅಲ್ಲಿ ಸಂಗೀತ ಕಲಿತಾ ಇದ್ದರು. ಗುರುಗಳ ಮನೆ ಕೆಲಸಗಳಲ್ಲೂ ಕೆಂಪೇಗೌಡರೊಡನೆ ವಾಸುದೇವಾಚಾರ್ಯರು ಜೊತೆಗೂಡುತ್ತಿದ್ದರು. ಕೆಂಪೇಗೌಡರ ಹೆಸರಿಗೆ ಭೈರವಿ ಎಂಬುದು ವಿಶೇಷಣವಾಗಿ ಸೇರಿಕೊಳ್ಳಲು ಆ ರಾಗದ ಹಾಡುವಿಕೆಯಲ್ಲಿ ಗೌಡರು ವಿಶೇಷ ಪರಿಣತಿ ಹೊಂದಿದ್ದುದೇ ಕಾರಣ. ಸುಬ್ರಹ್ಮಣ್ಯ ಅಯ್ಯರ್ ಅವರು ತಮ್ಮ ಮನೆಯಲ್ಲೊಮ್ಮೆ ಶ್ರೋತೃಗಳೆದುರು ಹಾಡುತ್ತಿದ್ದರು. ಊಟಕ್ಕೆ ತಡವಾದುದನ್ನು ಅವರಿಗೆ ನೆನಪಿಸಬೇಕೆಂದು ಗುರುಪತ್ನಿಯವರು ಕೆಂಪೇಗೌಡರಿಗೆ ಸೂಚನೆ ಕೊಟ್ಟರು. ಗೌಡರು ಗುರುಗಳ ಬಳಿ ಸಾರಿ

0: ಊಟ ಮುಗಿಸಿ ಬರುವವರೆಗೆ ತಾವು ಭೈರವಿ ರಾಗದ ಪ್ರಸ್ತುತಿಯನ್ನು ಮುಂದುವರಿಸುತ್ತಿರುವುದಾಗಿ ಹೇಳಿದರು. ಕೋಪಗೊಂಡ ಗುರುಗಳು, ಎಲ್ಲಿ ಅದೇನು ಹಾಡುತ್ತೀಯೋ ನೋಡೋಣ ಎಂದು ಗೌಡರನ್ನು ಎಳೆದು ಕೂರಿಸಿದರು. ಕೆಂಪೇಗೌಡರ ಗಾಯನಕ್ಕೆ ಮನಸೋತ ಗುರುಗಳು ಭೈರವಿ ರಾಗದ ಎಲ್ಲ ಸೂಕ್ಷ್ಮಗಳನ್ನು ಶಿಷ್ಯನಿಗೆ ಕಲಿಸಿ ಹರಸಿದರು. ವಾಸುದೇವಾಚಾರ್ಯರು ಹೀಗೆ ಸ್ಮರಿಸುತ್ತಾರೆ: ಗೌಡರದು ಗಂಧರ್ವ ಶಾರೀರ, ಬಾಯಿ ತೆರೆಯುವುದೇ ತಡ, ಕೇಳುಗರ ಮೇಲೆ ಸನ್ಮೋಹನಾಸ್ತ್ರ ಬಿರಿದಂತಾಗುತ್ತಿತ್ತು. ಗೌಡರಂತೆ ನಿಮಿಷ ಮಾತ್ರದಲ್ಲಿ ರಾಗರಂಜನೆ ಉಂಟು ಮಾಡುವ ವಿದ್ವಾಂಸರು ಅತಿ ವಿರಳ. ರಾಗದೇವತೆಯೇ ಪ್ರತ್ಯಕ್ಷವಾದಂತೆ ಹಾಡುತ್ತಿದ್ದ ಕೆಂಪೇಗೌಡರ ಬಗೆಗೆ ಅಂದಿನ ಶ್ರೇಷ್ಠ ಕಲಾವಿದರಾದ ವೀಣೇ ಶೇಷಣ್ಣ, ಸುಬ್ಬಣ್ಣ, ಬಿಡಾರಂ ಕೃಷ್ಣಪ್ಪ ಎಲ್ಲರೂ ಗೌರವಾದರಗಳನ್ನು ತೋರುತ್ತಾ ಇದ್ದರು. ಮುಂದೊಮ್ಮೆ ಶೇಷಣ್ಣನವರ ಮನೆಯಲ್ಲಿ ವಾಸುದೇವಾಚಾರ್ಯರ ಸಂಗೀತ ಕಾರ್ಯಕ್ರಮ ನಡೆದಿತ್ತು. ಮನೆಯೊಳಗೂ ಹೊರಗೂ ಕಿಕ್ಕಿರಿದು ಜನ ತುಂಬಿದ್ದರು. ಸಂಗೀತವನ್ನು ಆಲಿಸುತ್ತಾ ಎಲ್ಲರೂ ಮೈಮರೆತಿರುವಂತೆಯೇ ಬಾಗಿಲಲ್ಲಿ ಜನರನ್ನು ಅತ್ತಿತ್ತ ಸರಿಸುತ್ತಾ ಯಾರೋ ಒಳಬರಲು ಯತ್ನಿಸುತ್ತಿದ್ದರು. ಹಾಡು ನಿಲ್ಲಿಸಿ ನೋಡಿದರೆ ಕೆಂಪೇಗೌಡರು, ನಮ್ಮ ಗುರುಗಳು ಇಲ್ಲೇ ನಿಮ್ಮ ಸಂಗೀತದಲ್ಲೇ ಜೀವಂತವಾಗಿದ್ದಾರೆ ಅಣ್ಣ ಎನ್ನುತ್ತಾ ಮುಂದೆ ಬಂದ ಕೆಂಪೇಗೌಡರು ತಾವು ಹೊದೆದಿದ್ದ ಹಳೆಯ ಶಾಲನ್ನೇ ತೆಗೆದು ಆಚಾರ್ಯರಿಗೆ ಹೊದಿಸಿ ಹೊರಟೇ ಬಿಟ್ಟರು. ಗೌಡರೇ ನಿಲ್ಲಿ ಎಂದು ಶೇಷಣ್ಣನವರು ಕೂಗಿದರೂ ನಿಲ್ಲಲಿಲ್ಲ. ಅಂತರ್ಮುಖಿಯಾಗಿದ್ದ ಕೆಂಪೇಗೌಡರು ಆಗಾಗ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದುದುಂಟು. ಆದರೆ ಅವರ ಮನಸ್ಸಿಗೆ ತೋರಿದಾಗ ಮಾತ್ರವೇ ಹಾಡುತ್ತಿದ್ದುದು. ಉಳಿದಂತೆ ಲಕ್ಷ ರೂಪಾಯಿ ಸಂಭಾವನೆ ಕೊಡುತ್ತೇನೆ ಎಂದರೂ ಬಾಯಿ ಬಿಡ್ತಾ ಇರಲಿಲ್ಲ. ಸನ್ಯಾಸಿ ಆಗದಿದ್ದರೂ ಕೆಂಪೇಗೌಡರ ಜೀವನ ವೈರಾಗ್ಯ ಹಾಗೆ ಮುಂದುವರೆದಿತ್ತು. ಸಂಗೀತ ಕಚೇರಿಗಳಲ್ಲಿ ತಮಗೆ ನೀಡಿದ ಸಂಭಾವನೆಯ ಹಣವನ್ನು ಸಭಾಂಗಣದ ಹೊರಗೆ ಕೈಚಾಚಿದವರಿಗೆಲ್ಲ ನಂಚಿಬಿಡುತ್ತಿದ್ದರು. ಒಮ್ಮೆ ರಸ್ತೆಯಲ್ಲಿ ಹೆಂಗಸೊಬ್ಬಳು ಮೊಸರು ಬೇಕೇ ಎಂದು ಕೂಗುತ್ತಾ ಹೋಗುವುದನ್ನು ಕಂಡ ಕೆಂಪೇಗೌಡರು ಅಲ್ಲೇ ಅಂಗಡಿಯ ಬದಿಯಲ್ಲಿ ಕುಳಿತು ಮೊಸರು ಬೇಕೇ ಮೊಸರು ಎಂಬ ಸಾಲನ್ನೇ ಪಲ್ಲವಿಯಾಗಿ ಮಾಡಿಕೊಂಡು ಹಾಡತೊಡಗಿದರು. ಗೌಡರ ಗಾಯನಕ್ಕೆ ಮನಸೋತು ಜನರ ದೊಡ್ಡ ಗುಂಪೇ ಸೇರಿಬಿಟ್ಟಿತು. ಇನ್ನೊಮ್ಮೆ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ಎಂಬ ಸಾಲನ್ನು ಆಯ್ದುಕೊಂಡು ಕೆಂಪೇಗೌಡರು ಹಾಡಿದ ಪರಿ ಅಮೋಘವಾಗಿತ್ತೆಂದು ಡಿ ವಿ ಗುಂಡಪ್ಪನವರು ಸ್ಮರಿಸಿದ್ದಾರೆ. ಖ್ಯಾತ ಲೇಖಕ ಎಚ್ ಎಲ್ ನಾಗೇಗೌಡರು ಕೆಂಪೇಗೌಡರ ಕುರಿತು ಭೂಮಿಗೆ ಬಂದ ಗಂಧರ್ವ ಎಂಬ ಕಾದಂಬರಿಯನ್ನೇ ರಚಿಸಿ ಹೊಸ ತಲೆಮಾರಿಗೆ ಈ ಅಪೂರ್ವ ಸಾಧಕರನ್ನು ಪರಿಚಯಿಸಿದ್ದಾರೆ.
1: ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿ ಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9936 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈಗ ವೇಳೆ 6:40:15.
4: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
5: ಆಕಾಶವಾಣಿ
6: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
5: ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಪದಪರಿಚಯ.
7: ಅಭಿನಂದನೆ. ಸಭೆ ಸಮಾರಂಭಗಳಲ್ಲಿ ಮತ್ತು ಆಮಂತ್ರಣ ಪತ್ರಿಕೆಗಳಲ್ಲಿ ಬರೆಯುವಾಗ ಅಭಿನಂದನೆ ಎಂಬ ಪದವನ್ನು ಬಳಸುವುದು ವಾಡಿಕೆ. ಅಭಿನಂದನೆ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಸ್ವೀಕರಿಸಲ್ಪಟ್ಟ ಪದವಾಗಿದೆ. ಆಧುನಿಕ ಕನ್ನಡದಲ್ಲಿ ಇದು ತುಂಬ ವ್ಯಾಪಕವಾಗಿ ಬಳಸಲ್ಪಡುವ ಪದ. ಈ ಪದದಲ್ಲಿ ಇರುವ ಅಭಿ ಎಂಬ ಪೂರ್ವ ಪದವು ಉಪಸರ್ಗವಾಗಿದ್ದು ವಿಶೇಷವಾಗಿ ಕರ್ಮಸೂಚಕವಾಗಿದೆ. ಅಭಿ ಈ ಉಪಸರ್ಗದ ಮುಂದೆ ಬರುವ ಪದದ ಅರ್ಥವನ್ನು ಹೆಚ್ಚು ವಿಸ್ತಾರಗೊಳಿಸುವ ವಿಶೇಷಾರ್ಥದ ಪುಷ್ಟಿ ನೀಡುವ ಕೆಲಸವನ್ನು ಈ ಪೂರ್ವ ಪದ ಮಾಡುತ್ತದೆ. ಉದಾಹರಣೆಗೆ ಅಭಿಜಾತ, ಅಭಿಜ್ಞ, ಅಭಿಜ್ಞಾನ, ಅಭಿಧಾನ, ಅಭಿನಯ, ಅಭಿನವ, ಅಭಿನೇತ್ರಿ, ಅಭಿಮತ, ಅಭಿಮಾನ, ಅಭಿಯಾನ, ಅಭಿಯೋಗ, ಅಭಿಲಾಷೆ, ಅಭಿವೃದ್ಧಿ, ಅಭಿವ್ಯಕ್ತಿ, ಅಭಿಷೇಕ, ಹೀಗೆ ಅಭಿನಂದನ ಪದದಲ್ಲಿ ನಂದನ ಎಂದರೆ ಪ್ರಶಂಸೆ, ಸಂತೋಷಪಡಿಸುವ ಎಂಬ ಅರ್ಥಗಳನ್ನು ಹೊಂದಿದ ಈ ನಂದನ ಎಂಬ ಪದಕ್ಕೆ ಅಭಿ ಸೇರಿಸುವ ಮೂಲಕ ಇದಕ್ಕೆ ವಿಶೇಷ ಮಹತ್ವವನ್ನು ಅಭಿ ಎಂಬ ಪೂರ್ವ ಪದವು ನೀಡುತ್ತದೆ. ಅಭಿನಂದನೆ ಎಂಬ ಪದದಂತೆ ಅಭಿವಂದನೆ ಎಂಬ ಇನ್ನೊಂದು ಪದವೂ ಇದೆ. ವಂದನೆ ಎಂದರೆ ನಮಸ್ಕಾರ, ಅಭಿವಂದನೆ ಎಂದರೆ ವಿಶೇಷ ನಮಸ್ಕಾರ. ಕೆಲವರು ಅಭಿನಂದನೆ ಎಂದು ಹೇಳುವ ಸಂದರ್ಭದಲ್ಲಿಯೂ ಅಭಿವಂದನೆ ಎಂದು ಹೇಳಿ ಅಭಿನಂದಿಸುವ ಬದಲು ನಮಸ್ಕರಿಸಿಬಿಡುತ್ತಾರೆ. ಎರಡನ್ನೂ ಅಭಿನಂದನೆಗಾಗಿಯೇ ತಪ್ಪಾಗಿ ಬಳಸುತ್ತಾರೆ. ಇಂತಹ ಪದಗಳನ್ನು ಬಳಸುವಾಗ ತುಂಬ ಎಚ್ಚರಿಕೆಯಿಂದ ಬಳಸಬೇಕು. ಒಳ್ಳೆಣ್ಣೆ, ಒಳ್ಳೆಣ್ಣೆ ಇದು ಒಳ್, ಎಳ್ ಮತ್ತು ನೆಯ್ ಎಂಬ ಮೂರು ಪದಗಳ ಸಂಯುಕ್ತ ಪದವಾಗಿದೆ. ಕನ್ನಡದಲ್ಲಿ ಎಳ್ ಮತ್ತು ನೆಯ್ ಈ ಎರಡು ಪದಗಳ ಕೂಡು ಪದವೇ ಎಣ್ಣೆ ಎಂಬ ರೂಪವನ್ನು ಪಡೆದ ಪದವಾಗಿದೆ. ಎಳ್ಳಿನಿಂದ ತೆಗೆದ ಜಿಡ್ಡು ಪದಾರ್ಥ ಎಂದು ಇದರ ಅರ್ಥ. ಉಚ್ಚಾರಕ್ಕೆ ಸಂಬಂಧಿಸಿದಂತೆ ಎಳ್ ಪದದಲ್ಲಿನ ಳಕಾರವು ಮುಂದೆ ಇರುವ ನಕಾರದ ಪ್ರಭಾವದ ಕಾರಣವಾಗಿ ಣಕಾರವಾಗಿ ಜೊತೆಗೆ ಆ ನಕಾರವನ್ನು ತನ್ನಂತೆ ಸಮರೂಪಧಾರಣೆ ಉಳಿಸಿಕೊಂಡು ದ್ವಿತ್ವವಾಗಿ ಮಾರ್ಪಟ್ಟು ಎಣ್ಣೆ ಎಂಬ ರೂಪವನ್ನು ಪಡೆದಿದೆ. ಎಣ್ಣೆ ಎಂಬ ಪದಕ್ಕೆ ಮತ್ತೆ ಒಳ್ಳ ಪದವನ್ನು ತಪ್ಪಾಗಿ ಸೇರಿಸಿದ್ದು ಸ್ವಾರಸ್ಯವಾಗಿದೆ. ಪ್ರಾಯಃ ಇನ್ನಷ್ಟು ಸ್ಪಷ್ಟಪಡಿಸುವುದಕ್ಕಾಗಿ ಈ ಬಗೆಯ ಅನಾವಶ್ಯಕ ದುರುಕ್ತಿಗಳು ಕನ್ನಡದಲ್ಲಿ ಬಳಕೆಗೆ ಬಂದಿವೆ. ಉದಾಹರಣೆಗೆ ಗೇಟ್ ಬಾಗ್ಲ, ಹಸಿ ವದ್ದಿ, ಸತ್ತ ಹೆಣ ಮುಂತಾದವು. ಎಳ್ಳೆಣ್ಣೆಗೆ ಒಳ್ಳ ಎಂಬುದನ್ನು ಸೇರಿಸಿದೆ ಎಂದು ಹೇಳಿದರೂ ಒಳ್ಳ ಎಣ್ಣೆ ಕೆಟ್ಟ ಎಣ್ಣೆ ಎಂದು ಇರಲು ಸಾಧ್ಯವೇ ಇಲ್ಲ. ಎಳ್ಳಿನಿಂದ ತೆಗೆಯುವ ಎಣ್ಣೆಯೇ ಎಳ್ಳೆಣ್ಣೆ. ಆದರೆ ವಾಸ್ತವವಾಗಿ ಎಣ್ಣೆ ಎಂಬ ಪದದಲ್ಲಿ ಆಗಲೇ ಎಳ್ ಇದ್ದೇ ಇದೆ. ಆದ್ದರಿಂದ ಎಳ್ಳೆಣ್ಣೆಯೂ ತಪ್ಪು ರೂಪ, ಒಳ್ಳೆಣ್ಣೆಯೂ ತಪ್ಪು ರೂಪ. ಕೇವಲ ಎಣ್ಣೆ ಒಂದಿದ್ದರೆ ಸಾಕು.
5: ತಪ್ಪು ಒಪ್ಪು.
7: ಕನ್ನಡದಲ್ಲಿ ಕರ್ಕಶ ಮತ್ತು ಅಸಹ್ಯ ಪದಗಳನ್ನು ಬಳಸಬಾರದು ಎಂದು ಕೇಶಿರಾಜ ಮುಂತಾದ ವ್ಯಾಕರಣಕಾರರು ಹೇಳುತ್ತಾರೆ. ಅವುಗಳನ್ನು ಶ್ರುತಿ ಕಷ್ಟ, ಶ್ರುತಿ ದುಷ್ಟ ಎಂದು ಅವರು ಕರೆಯುತ್ತಾರೆ. ಕಿವಿಗೆ ಕರ್ಕಶವಾಗಿ ಕೇಳಿಸುವ ಮತ್ತು ಅಸಹ್ಯ ಎನಿಸುವ ಪದಗಳನ್ನು ಬಳಸುವುದು ತರವಲ್ಲ ಎಂಬುದು ಅವರ ಅಭಿಪ್ರಾಯ. ಆರತಕ್ಷತೆ, ಅತ್ಯಂತ್ರಿಕ, ಅನೈರ್ಮಲ್ಯ, ಆರಕ್ಷಕ ನಿರೀಕ್ಷಕ, ದುರ್ಗ್ರಾಹ್ಯ ಇಂತಹ ಪದಗಳನ್ನು ಕನ್ನಡದಲ್ಲಿ ಬಳಸಬಾರದು. ಆದರೆ ಪತ್ರಿಕೆಗಳಲ್ಲಿ ಇವು ಪ್ರಕಟವಾಗುತ್ತಲೇ ಇರುತ್ತವೆ. ಆದರೆ ಇವುಗಳಿಗೆ ಜನಮನ್ನಣೆ ಇಲ್ಲ. ಜನಮನ್ನಣೆ ಇಲ್ಲದ ಯಾವುದೇ ಭಾಷೆ ಅಥವಾ ಪದಕ್ಕೆ ಮಹತ್ವ ಇರುವುದಿಲ್ಲ. ಭಾಷೆಯ ರಚನೆಗೆ ಹೊಂದಿಕೊಳ್ಳುವ ಪದಗಳು ಮಾತ್ರ ಜನಮನ್ನಣೆಗೆ ಈಡಾಗುತ್ತವೆ.
5: ಸುಮಧುರ.
7: ಈಗ ಬಸವಣ್ಣನವರ ಒಂದು ವಚನವನ್ನು ಆಲಿಸೋಣ.

0: ಬಸವಣ್ಣನವರ ಈ ವಚನದಲ್ಲಿ ಹಣೆಗೆ ವಿಭೂತಿ ಇದ್ದರೆ ಎಷ್ಟು ಚಂದ ಎಂಬುದನ್ನು ವರ್ಣಿಸಲಾಗಿದೆ. ಸೃಷ್ಟಿಯಲ್ಲಿ ಯಾವುದಕ್ಕೆ ಯಾವುದು ಚೆಲುವನ್ನು ತಂದುಕೊಡುತ್ತದೆ ಎಂಬುದನ್ನು ಬಸವಣ್ಣನವರು ಪಟ್ಟಿ ಮಾಡುತ್ತಾ ಹೋಗುತ್ತಾರೆ. ನೀರ ಮೇಲೆ ಕಮಲದ ಹೂವು ಇದ್ದರೆ ಚಂದ, ಸಮುದ್ರಕ್ಕೆ ಅದರ ದೊಡ್ಡ ದೊಡ್ಡ ತೆರೆಗಳೇ ಅದ್ಭುತ, ಹೆಣ್ಣು ಶೀಲವಂತಳಾಗಿದ್ದರೆ ಅವಳಿಗೆ ಆ ಸದ್ಗುಣವೇ ಶ್ರೇಷ್ಠ ಎನಿಸುತ್ತದೆ, ಆಕಾಶದಲ್ಲಿ ಚಂದ್ರನಿದ್ದರೆ ಆಕಾಶವೇ ಸುಂದರವಾಗಿ ತೋರುತ್ತದೆ. ಹಾಗೆ ಶಿವಶರಣರ ಹಣೆಯ ಮೇಲೆ ವಿಭೂತಿ ಇದ್ದರೆ ಅದೆಷ್ಟು ಚಂದ ಎನಿಸುತ್ತದೆ ಎಂದು ಬಸವಣ್ಣನವರು ಉದ್ಗಾರ ತೆಗೆಯುತ್ತಾರೆ. ಇದು ಒಂದು ಸುಂದರ ಭಾವಗೀತೆಯಂತೆ ನಮ್ಮ ಮನವನ್ನು ಸೆಳೆಯುತ್ತದೆ. ವೀರಶೈವ ಧರ್ಮದಲ್ಲಿ ವಿಭೂತಿಗೆ ಬಹಳ ಮಹತ್ವವಿದೆ. ಅದು ಅಷ್ಟಾವರಣಗಳಲ್ಲಿ ಒಂದು. ಶಿವನು ಕಾಮನನ್ನು ಸುಟ್ಟ ಬೂದಿಯ ಸಂಕೇತವೇ ವಿಭೂತಿ ಎಂದು ಹೇಳುತ್ತಾರೆ. ಜ್ಞಾನಾಗ್ನಿಯಿಂದ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಕಾಮವನ್ನು ಸುಟ್ಟು ಹಾಕಬೇಕು, ಅಂತೆಯೇ ಅದಕ್ಕೆ ಭಸ್ಮ ಎಂದು ಹೇಳುತ್ತಾರೆ.
1: ಶೃಂಗಾರ ಶೃಂಗಾರ ಶೃಂಗಾರ ಶೃಂಗಾರ.
0: ಈ ವಚನದಲ್ಲಿ ಶೃಂಗಾರ ಎಂಬ ಸಂಸ್ಕೃತ ಪದವನ್ನು ಬಸವಣ್ಣನವರು ಬಳಸಿರುತ್ತಾರೆ. ಅವರು ಬೇರೆ ಬೇರೆ ತಮ್ಮ ವಚನಗಳಲ್ಲಿ ಬಳಸಿರುವಂತೆ ಶೃಂಗಾರ ಪದದ ತದ್ಭವವಾದ ಸಿಂಗಾರ ಪದವನ್ನು ಇಲ್ಲಿ ಬಳಸಬಹುದಾಗಿತ್ತು. ಆಗ ಸಿಂಗಾರ ಕನ್ನಡ ಪದ ಎನಿಸುತ್ತಿತ್ತು. ಬಸವಣ್ಣನವರಿಗೆ ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳು ಸಮಾನ ಪ್ರೀತಿಯವಾಗಿದ್ದವು ಎಂಬುದು ಇದರಿಂದ ತಿಳಿದು ಬರುತ್ತದೆ.
2: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
2: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
2: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ಇಂದು ರಾತ್ರಿ 8 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ರವಿಶಂಕರ್ ಅವರ ಸಿತಾರ್ ಮತ್ತು ಉಸ್ತಾದ್ ಅಕ್ಬರ್ ಅಲಿ ಖಾನ್ ಅವರ ಸರೋದ್ವಾದನದ ಜುಗಲ್ ಬಂದಿ ಆಲಿಸುವಿರಿ. 8:30 ರಂಗಗೀತೆಗಳ ಕಾರ್ಯಕ್ರಮದಲ್ಲಿ ಸುಭದ್ರಾ ನಾಟಕದ ಹಾಡುಗಳು. ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಿ ರಾಜಂ ಅಯ್ಯರ್ ಅವರ ಹಾಡುಗಾರಿಕೆ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ರೈತರಿಗೆ ಸಲಹೆ.
6: ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ಹಳೆಯ ನಾಣ್ಣುಡಿ ಒಂದಿದೆ. ಬೆಳೆಗಳನ್ನು ಕಾಡುವಂತಹ ಕೀಟಗಳನ್ನು ಹತೋಟಿ ಮಾಡೋದಕ್ಕೆ ಇದನ್ನು ಒಂದು ಅಸ್ತ್ರವನ್ನಾಗಿ ಉಪಯೋಗ ಮಾಡ್ಕೋಬೋದು. ಮಂಡ್ಯದ ಸಮೀಪ ಇರುವಂತಹ ರೈತರೊಬ್ಬರ ಜಮೀನಿಗೆ ಹೋದಾಗ ಅವರು ಆ ಜಮೀನಿನಲ್ಲಿ ಅಲ್ಲಲ್ಲಿ ಮಡಿಕೆಗಳನ್ನು ನೇತಾಕಿದರು. ನಾನು ಆ ಮಡಿಕೆ ಹತ್ರ ಹೋದಾಗ ಅವ್ರು ಹೇಳಿದ್ರು, ಸಾರ್ ಹತ್ರ ಹೋಗ್ಬಿಡಿ, ಕಡಜ ಇದೆ ಅಲ್ಲಿ, ಕಚ್ಚಿಬಿಟ್ರೆ ಕಷ್ಟ ಅಂತ. ಕಡಜಗಳು ಅಲ್ಲಿ ಜೊಯ್ ಅಂತ ಓಡಾಡ್ತಾ ಇದ್ವು, ಹಾರಾಡ್ತಾ ಇದ್ವು. ನಾನು ಹೇಳಿದೆ, ಎಲ್ಲ ಜೇನ್ ಸಾಕ್ತಾರೆ, ಆದರೆ ನೀವು ಕಡಜ ಸಾಕಿದ್ದೀರಲ್ಲ, ಏನು ವಿಶೇಷ ಅಂತ. ಅದಕ್ಕೆ ರೈತರು ಹೇಳಿದ್ರು, ಇದನ್ನು ಕೀಟ ಹತೋಟಿಯಲ್ಲಿ ನಾನು ಬಳಕೆ ಮಾಡ್ಕೋತೀನಿ ಅಂತ. ನೋಡಿ, ಕಡಜ ಬಹಳ ವಿಶಿಷ್ಟವಾದಂತಹ ಜೀವಿ. ಇದು ನಿಸರ್ಗದಲ್ಲಿ ಬೆಳೆಗಳನ್ನು ಹಾನಿ ಮಾಡುವಂತಹ ಕೀಟಗಳನ್ನು ಬಹಳ ಚೆನ್ನಾಗಿ ಹತೋಟಿ ಮಾಡುತ್ತೆ. ಆದರೆ ನಾವು ಅದರ ಜೀವನ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಅಷ್ಟೆ. ಕಡಜಗಳು ತಮ್ಮ ಸಂತಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಯಾವುದಾದರೂ ಒಂದು ಹುಳುವನ್ನು ಆಶ್ರಯಿಸಲೇಬೇಕು. ಯಾಕೆಂದರೆ ಒಂದು ಹುಳುವನ್ನು ಆಯ್ಕೆ ಮಾಡಿಕೊಂಡು ತಂದು, ಅಂದರೆ ಚೆನ್ನಾಗಿ ಬೆಳೆದು ಬೆಳೆನ ತಿಂತಾ ಇರುವಂತಹ ಹುಳನೇ ಇವು ಆಯ್ಕೆ ಮಾಡ್ತವೆ. ಇದನ್ನು ನೀವು ಗಮನಿಸಬೇಕು. ಅದರ ಮೈಯಲ್ಲಿ ಕಡಜ ತನ್ನ ಮೊಟ್ಟೆಗಳನ್ನು ಇಡುತ್ತೆ. ಆಮೇಲೆ ಅದನ್ನು ಸುತ್ತ ಸೊಗಸಾದಂತಹ ಒಂದು ಮಣ್ಣಿನ ಕವಚವನ್ನು ಮಾಡಿ ಮುಚ್ಚಿ ಇಟ್ಟುಬಿಡುತ್ತೆ. ಹುಳ ಜೀವಂತವಾಗಿರುತ್ತೆ, ಸತ್ತೋಗಿರಲ್ಲ. ಯಾಕೆಂದರೆ ಕಡಜ ಬಹಳ ಬುದ್ಧಿವಂತ ಜೀವಿ. ಈಗೇನಾಗುತ್ತೆ, ಮಣ್ಣಿನೊಳಗಡೆ ಹುಳ ಜೀವಂತವಾಗೇ ಇರುತ್ತೆ, ಕಡಜ ಆ ಹುಳದ ದೇಹದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ, ಆಮೇಲೆ ಅದ್ರ ಪಾಡಗದು ಹಾರೋಗುತ್ತೆ. ಆಮೇಲೆ ಏನಾಗುತ್ತೆ, ಅದೇ ಬಹಳ ಪ್ರಧಾನವಾದಂತಹ ಅಂಶ. ಕಡಜದ ಮೊಟ್ಟೆಯಿಂದ ಹೊರಬಂದಂತಹ ಮರಿ ಹುಳುಗಳು ಆಶ್ರಯ ಹುಳ ಏನಿರುತ್ತಲ್ಲ ಅದನ್ನು ಭಕ್ಷಿಸ್ತವೆ, ತಿಂತವೆ. ನಂತರ ಅವು ದೊಡ್ಡ ಕಡಜಗಳಾಗಿ ಮಾರ್ಪಟ್ಟು ಗೂಡನ್ನು ಒಡ್ಕೊಂಡು ಹೊರಗಡೆ ಬರ್ತವೆ. ಇದು ಕಡಜಗಳ ಜೀವನ ಚಕ್ರ. ಈಗ ಈ ಕಡಜಗಳನ್ನು ಕೀಟ ಹತೋಟಿಯಲ್ಲಿ ಪರಿಣಾಮಕಾರಿಯಾಗಿ ಹೇಗೆ ಬಳಕೆ ಮಾಡ್ಕೋಬೋದು? ಕಡಜಗಳಿಗೆ ಆಶ್ರಯವನ್ನು ನೀವು ಕೊಟ್ಟರೆ ಸಾಕು. ಕಡಜಗಳಿಗೆ ಆಶ್ರಯ ಅಂತಂದ್ರೇನು? ಅವಕ್ಕೆ ಅಲ್ಲಲ್ಲಿ ಮಣ್ಣಿನ ಮಡಿಕೆಗಳನ್ನು ನೇತು ಹಾಕ್ಬಿಟ್ರೆ ಅವೇನು ಮಾಡ್ತವೆ, ಅಲ್ಲಿ ಆಶ್ರಯವನ್ನು ಪಡಿತವೆ, ಗೂಡು ಕಟ್ತವೆ. ಬೆಳೆ ಇರುವಂತಹ ಪ್ರದೇಶದಲ್ಲಿ ಇದನ್ನು ಕಟ್ಟಿದರೆ ಸಾಕು. ಅಂದರೆ ಯಾರು ಸಮಗ್ರ ಕೃಷಿಯನ್ನು ಮಾಡಿರ್ತಿರಲ್ಲ ಅಲ್ಲಿ ಒಂದಲ್ಲ ಒಂದು ಬೆಳೆ ಇದ್ದೇ ಇರುತ್ತೆ. ಅಂಥ ಕಡೆಗಳಲ್ಲಿ ಇವು ಗೂಡು ಕಟ್ಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿದರೆ ಅವುಗಳ ಝೇಂಕಾರದೊಂದಿಗೆ ಕೀಟಗಳನ್ನು ತುಂಬ ಅದ್ಭುತವಾಗಿ ಹತೋಟಿ ಮಾಡ್ತವೆ. ನಿಸರ್ಗದಲ್ಲಿ ಈ ತರಹದ ಕೀಟ ಹತೋಟಿ ತಂತ್ರಗಳನ್ನು ಬಹಳಷ್ಟು ಜನ ಕೃಷಿಕರು ಬಹಳ ಜಾಣತನದಿಂದ ಅಳವಡಿಸ್ಕೊಂಡಿದ್ದಾರೆ. ಕಬ್ಬಿನ ಗದ್ದೆಗಳಲ್ಲಿ ಸಾಕಿರುವಂತಹ ಕೋಳಿಗಳ ಮೊಟ್ಟೆಗಳನ್ನು ಅಲ್ಲಿ ಎಲ್ಲೆಲ್ಲಿ ಇಲಿ ಪೊದರನ್ನು ಕೊರೆದಿರುತ್ತಲ್ಲ ಬಿಲ, ಅಂಥ ಜಾಗದಲ್ಲಿ ಇಟ್ಟು ಹಾವುಗಳನ್ನು ಆಕರ್ಷಣೆ ಮಾಡಿ ಇಲಿಗಳನ್ನು ಹತೋಟಿ ಮಾಡಿರುವಂತಹ ಜಾಣ ಕೃಷಿಕರಿದ್ದಾರೆ. ಸಾಕಿರುವಂತಹ ಕೋಳಿಗಳನ್ನು ಕಡಲೆ ಹೊಲಗಳಿಗೆ ಕರೆದುಕೊಂಡು ಹೋಗಿ ಕಡಲೆ ಗಿಡಗಳನ್ನು ಅಳ್ಳಾಡಿಸಿ ಅದರಲ್ಲಿರುವಂತಹ ಹುಳುಗಳು ಕೋಳಿಗೆ ಆಹಾರ ಆಗೋ ರೀತಿಯಲ್ಲಿ ಮಾಡಿರುವಂತಹ ಕೃಷಿಕರಿದ್ದಾರೆ. ಈ ಎಲ್ಲದರ ಹಿಂದೆ ಕೆಲಸ ಮಾಡುವಂತಹ ತತ್ವ ಒಂದೇ, ಶತ್ರುವಿನ ಶತ್ರು ಮಿತ್ರ. ಹಾಗಾಗಿ ಶತ್ರು ಕೀಟಗಳನ್ನು ನಾಶ ಮಾಡೋದಕ್ಕೆ ಮಿತ್ರ ಕೀಟಗಳನ್ನು ನಿಮ್ಮ ಜಮೀನಿನಲ್ಲಿ ಸಂವರ್ಧನೆ ಮಾಡಿಕೊಳ್ಳಿ.
5: ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ, ಎಚ್ಐವಿ ಏಡ್ಸ್ ನಿಯಂತ್ರಣ ಹಾಗೂ ಗ್ರಾಮೀಣಾಭಿವೃದ್ಧಿ ಕುರಿತ ಸಂವಾದ ಭಾಗವಹಿಸುತ್ತಾರೆ. ವಿಜಯಪುರದ ಉಜ್ವಲ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯ ಆಡಳಿತಾಧಿಕಾರಿ ವಾಸುದೇವ ಎಸ್ ತೋಳಬಂಧಿ ಹಾಗೂ ಚಾಮರಾಜನಗರದ ಚೈತನ್ಯ ನೆಟ್ವರ್ಕ್ನ ಯೋಜನಾ ವ್ಯವಸ್ಥಾಪಕರಾದ ಎಂ ಭಾಗ್ಯಮ್ಮ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
7: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ರಿಚಾ ಝಾ. ಭಾರತೀಯ ಚಲಚಿತ್ರ ಕ್ಷೇತ್ರೇ ನೂತನಾಧ್ಯಾಯಸ್ಯ ಪ್ರಾರಂಭಸ್ಯ ಸೂಚಕತ್ವೇನ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಅದ್ಯ ಸಾಯಂಕಾಲೇ ಏಕತಾ ನಗರೇ ದ್ವಿಸಪ್ತತಿತಮ ರಾಷ್ಟ್ರೀಯ ಚಲಚಿತ್ರ ಪುರಸ್ಕಾರಾನ್ ಪ್ರದಾಸ್ಯತಿ. ಚತುಃಪಂಚಾಶದಧಿಕನವದಶಶತತಮೇ ವರ್ಷೇ ಪ್ರಾರಬ್ಧಾಃ ಏತೇ ಪುರಸ್ಕಾರಾಃ ಭಾರತಸ್ಯ ಸರ್ವೋಚ್ಚ ಚಲಚಿತ್ರ ಸಮ್ಮಾನನಾನಿ ಸಂತಿ. ಚಲಚಿತ್ರ ಸಂಬದ್ಧೇಷು ವಿಭಿನ್ನೇಷು ವರ್ಗೇಷು ಕಲಾತ್ಮಕ ಪ್ರಾವಿಧಿಕ ನೈಪುಣ್ಯಸ್ಯ ಉತ್ಕೃಷ್ಟತಾಯೈ ಏತಾನಿ ಸಮ್ಮಾನನಾನಿ ಪ್ರದೀಯಂತೆ. ಸೂಚನಾ ಪ್ರಸಾರಣ ಮಂತ್ರಾಲಯಸ್ಯ ಮಹತ್ವಪೂರ್ಣ ನೀತಿ ಸಂಬದ್ಧೋಪಕ್ರಮಸ್ಯ ಅಂತರ್ಗತಂ ಪ್ರಥಮವಾರಂ ರಾಷ್ಟ್ರೀಯ ರಾಜಧಾನಿತಃ ಬಹಿಃ ಏಷಃ ಪುರಸ್ಕಾರ ಸಮಾರೋಹಃ ಆಯೋಜ್ಯತೆ. ಏಕತಾನಗರೆ ಆಯೋಕ್ಷ್ಯಮಾನಃ ಅಯಂ ಸಮಾರೋಹಃ ದೇಶಸ್ಯ ವಿಭಿನ್ನೇಭ್ಯಃ ಪ್ರದೇಶೇಭ್ಯಃ ಚಲಚಿತ್ರ ಕ್ಷೇತ್ರಸ್ಯ ಪ್ರತಿಭಾಃ ಏಕತ್ರ ಸಮಾನೀಯ ಏಕಂ ಭಾರತಂ ಶ್ರೇಷ್ಠಂ ಭಾರತಂ ಇತಿ ಭಾವನಾಂ ಸಾಕಾರಯಿಷ್ಯತಿ. ರಾಷ್ಟ್ರಪತಿಃ 24th-2000 ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರೇನ ವರಿಷ್ಠಾಭಿನೇತಾ ಅನಂತನಾಗಮಪಿ ಸಮ್ಮಾನಯಿಷ್ಯತಿ. ವಿದೇಶಮಂತ್ರಿ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ, ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, OTP ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಡಾ ಕೆ ಕಸ್ತೂರಿರಂಗನ್ ವರದಿ ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೃಷಿಕರು, ತೋಟಿಗರು, ಬುಡಕಟ್ಟು ಸಮುದಾಯಗಳು ಹಾಗೂ ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ರಾಜ್ಯ ಸರ್ಕಾರ ಪಶ್ಚಿಮ ಘಟ್ಟಗಳು ಅಲ್ಲಿನ ಜೀವ ವೈವಿಧ್ಯ ಹಾಗೂ ಸ್ಥಳೀಯ ವಾಸ್ತವಾಂಶ ಗೌರವಿಸುವ ನಿಟ್ಟಿನಲ್ಲಿ ಸಮಗ್ರ ನೀಲನಕ್ಷೆ ಪ್ರಸ್ತಾಪಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಧಾನಮಂಡಲದ ಮೂರು ದಿನಗಳ ವಿಶೇಷ ಅಧಿವೇಶನ ನಿನ್ನೆ ಆರಂಭಗೊಂಡಿದ್ದು, ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಾಗಿ ಹೊರಡಿಸಿದ 7ನೇ ಕರಡು ಅಧಿಸೂಚನೆ, ರಾಜ್ಯದ ಬರಗಾಲದ ಬಗ್ಗೆ ಇಂದು ಮತ್ತು ನಾಳೆ ಸಹ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಡಾ ಕೆ ಕಸ್ತೂರಿರಂಗನ್ ವರದಿ ಬಗ್ಗೆ ಒಟ್ಟಾಗಿ ಚರ್ಚಿಸಿ ಒಮ್ಮತದ ನಿರ್ಧಾರ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ನಿಲುವನ್ನು ತಿಳಿಸೋಣ ಎಂದರು. ಡಾ ಕೆ ಕಸ್ತೂರಿರಂಗನ್ ವರದಿ ಸ್ಯಾಟಲೈಟ್ ಚಿತ್ರಗಳ ಆಧಾರದ ಮೇಲೆ ಸಿದ್ದಪಡಿಸಲಾಗಿದೆ, ಆದರೆ ಮಲೆನಾಡಿನ ವಾಸ್ತವ ಪರಿಸ್ಥಿತಿ ಹಾಗೂ ಸ್ಥಳೀಯ ಜನರ ಬದುಕನ್ನು ಸಮಗ್ರವಾಗಿ ಅರಿಯಲು ಭೌತಿಕ ಸಮೀಕ್ಷೆ ಅಗತ್ಯ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಖ್ಯಾತ ವಿಜ್ಞಾನಿ ಡಾ ಕೆ ಕಸ್ತೂರಿರಂಗನ್ ವರದಿಯಲ್ಲಿ ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಅಂದಾಜು 20,668 ಚದರ ಕಿಲೋಮೀಟರ್ ಭೂಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸೇರಿಸಲು ಪ್ರಸ್ತಾಪಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆ ಕಲಾಪದಲ್ಲಿ ತಿಳಿಸಿದ್ದಾರೆ. ರಾಜ್ಯದ 10 ಜಿಲ್ಲೆಗಳ 1,449 ಗ್ರಾಮಗಳು ಈ ನಿರ್ಧಾರದಿಂದ ಬಾಧಿತವಾಗಲಿವೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಬಗ್ಗೆ ಗಂಭೀರ ಕ್ರಮದ ಅವಶ್ಯಕತೆ ಇದೆ ಎಂದರು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಬಾಗಲಕೋಟೆ ಜಿಲ್ಲೆ ಆಲಮಟ್ಟಿಯ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರದ ಮಟ್ಟವನ್ನು 524.256 ಮೀಟರ್ಗೆ ಏರಿಸಿ ರಾಜ್ಯದ ಪಾಲಿನ 100 ಟಿಎಂಸಿ ಅಡಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಐತಿಹಾಸಿಕ ಯೋಜನೆಯಡಿ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಸಭೆ ನಡೆಸಿದ ಅವರು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಹಾಗೂ 2 ಅಡಿ ಬಾಕಿ ಉಳಿದಿರುವ ಅರ್ಹ ಫಲಾನುಭವಿಗಳಿಗೆ ಆದ್ಯತೆಯ ಮೇರೆಗೆ ತಕ್ಷಣ ಪರಿಹಾರ ವಿತರಿಸಬೇಕು ಹಾಗೂ ಹಂತ 3 ವ್ಯಾಪ್ತಿಯಲ್ಲಿ ಸರ್ಕಾರದ ನಿಯಮಾವಳಿಗಳ ಅನ್ವಯ ನಿಖರವಾದ ಅನುಪಾತದ ಆಧಾರದಲ್ಲಿ 184 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಒಂದು ವರದಿ. 2014 ಕೇಂದ್ರ ಸರ್ಕಾರ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಸುಗಮಗೊಳಿಸಲು ಸರಳವಾದ ಹೊಸ ನೋಂದಾವಣಿ, ಜನವಿಶ್ವಾಸ ಕಾನೂನು ಸಣ್ಣಪುಟ್ಟ ಲೋಪಗಳನ್ನು ಅಪರಾಧ ಮುಕ್ತಗೊಳಿಸಿತು. ಕಂಪನಿ ಕಾನೂನು ಸರಳಗೊಂಡಿತು. 2020 ವೇಳೆಗೆ ಭಾರತ ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪರಿಸರ ವ್ಯವಸ್ಥೆಯಲ್ಲಿ ವಿಶ್ವದಲ್ಲೇ 144ರಿಂದ 63ನೇ ಸ್ಥಾನಕ್ಕೆ ಏರಿತು. ಸರಕು ಮತ್ತು ಸೇವಾ ತೆರಿಗೆ ಮೂಲಕ ರಾಜ್ಯಗಳ 3 ಹಂತದ ಗಡಿ ತೆರಿಗೆ ಪಾವತಿ ರದ್ದುಗೊಳಿಸಿ ಏಕರೂಪದ ಪಾವತಿ ವ್ಯವಸ್ಥೆ ಜಾರಿಗೊಳಿಸಿತು. ಗ್ರಾಹಕ ಉತ್ಪನ್ನಗಳ ಸಾಗಣೆಯನ್ನು ಸಕ್ಷಮಗೊಳಿಸಿತು. ಗಡಿಗಳನ್ನು ಇಲ್ಲವಾಗಿಸಿತು. ಹೊಸ ಎಕ್ಸ್ಪ್ರೆಸ್ ವೇಗಳು, ಉತ್ತಮ ಹೆದ್ದಾರಿ ರಸ್ತೆಗಳು, ಅತಿ ಕಡಿಮೆ ಅವಧಿಯಲ್ಲಿ ಗಮ್ಯ ತಲುಪುವಂತೆ ಡಿಜಿಟಲ್ ಪಾವತಿ ವಹಿವಾಟು ಸುಂಕದ ಕಟ್ಟೆಗಳಲ್ಲಿ ಕಾಗದ ಪತ್ರಗಳ ಬಳಕೆಯನ್ನು ಶೂನ್ಯಕ್ಕಿಳಿಸುವಷ್ಟು ಸುಗಮಗೊಂಡಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸರಕು ಮತ್ತು ಸೇವಾ ತೆರಿಗೆ, ಕಂಪನಿ ನೋಂದಣಿ ಪ್ರಕ್ರಿಯೆ ಸರಳೀಕರಣ, ದೇಶಾದ್ಯಂತ ವ್ಯಾಪಾರದ ಕಠಿಣ ನಿಯಮ ನಿರ್ಬಂಧಗಳನ್ನು ತೆಗೆದುಹಾಕಿ ಏಕರೂಪದ ಏಕ ಗವಾಕ್ಷಿ ವ್ಯವಸ್ಥೆ ಜಾರಿಗೊಳಿಸಿ ಸುಲಭವಾಗಿಸಿದೆ ಎಂದು ಹಿರಿಯ ಲೆಕ್ಕ ಪರಿಶೋಧಕ ಬೆಂಗಳೂರಿನ ಶ್ರೀಕಾಂತ್ ದೈತೋಟ ಅಭಿಪ್ರಾಯಪಟ್ಟಿದ್ದಾರೆ.
4: ಜಿಎಸ್ಟಿ ಬಂದ ನಂತರ ದೇಶದಾದ್ಯಂತ ಪರೋಕ್ಷ ತೆರಿಗೆಗಳ ಬದಲಿಗೆ ಒಂದೇ ವ್ಯವಸ್ಥೆಯಡಿ ತೆರಿಗೆ ಪಾವತಿಸುವಂತಹ ಅವಕಾಶ ಆಗಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕು ಸಾಗಿಸುವಾಗ ಎದುರಾಗುತ್ತಿದ್ದಂತಹ ಹಲವಾರು ತೆರಿಗೆ ಮತ್ತು ದಾಖಲೆ

0: ಪ್ರಕ್ರಿಯೆಗಳು ಸರಳವಾಗಿವೆ. ಸಣ್ಣ ವ್ಯಾಪಾರಿಗಳಿಗೂ ಕೂಡ ಆನ್ಲೈನ್ ಮೂಲಕ ನೋಂದಣಿ, ರಿಟರ್ನ್ ಸಲ್ಲಿಕೆ ಮತ್ತು ತೆರಿಗೆ ಪಾವತಿಸುವಂತಹ ವ್ಯವಸ್ಥೆ ಜಾರಿಗೆ ಬಂದಿದೆ. ಕಂಪನಿ ನೋಂದಣಿ ಪ್ರಕ್ರಿಯೆ ಕೂಡ ಬಹಳಷ್ಟು ಡಿಜಿಟಲೀಕರಣಗೊಂಡಿದೆ. ಈಗ ಬಹುತೇಕ ಪ್ರಕ್ರಿಯೆಗಳು ಕೂಡ ಆನ್ಲೈನ್ನಲ್ಲೇ ಪೂರ್ಣಗೊಳಿಸಬಹುದಾದಂತಹ ವ್ಯವಸ್ಥೆ ಬಂದಿದೆ. ಇದರಿಂದ ಜನರ ಸಮಯ ಹಾಗೂ ಶ್ರಮ, ಕಾಗದ ಪತ್ರಗಳ ವರ್ಗಾವರ್ಗಿ ತುಂಬಾ ಕಡಿಮೆಯಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಉದ್ಯಮವನ್ನು ಆರಂಭಿಸಬೇಕು ಅಂತಂದ್ರೂ ಕೂಡ ಪ್ರಕ್ರಿಯೆ ಬಹಳ ಸರಳಗೊಂಡಿದೆ. ತೆರಿಗೆ ಪಾವತಿ ಹೇಗೆ ಮಾಡಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು, ಮಾಹಿತಿ ಆನ್ಲೈನ್ನಲ್ಲೇ ಸುಗಮ ಸಾಧ್ಯವಾಗಿದೆ.
1: ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತಿನ ಕೇವಡಿಯಾದ ಏಕತಾ ನಗರದಲ್ಲಿ ಇಂದು ನಡೆಯಲಿರುವ ವರ್ಣರಂಜಿತ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವರ್ಣ ಕಮಲ ಹಾಗೂ 10 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಚಿತ್ರರಂಗದ ವಿವಿಧ ಸಾಧಕರಿಗೆ ಇಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿರಿಯ ಸಾಹಿತಿ ದಿವಂಗತ ಎಎನ್ ಮೂರ್ತಿರಾವ್ ಅವರ ಕಿರಿಯ ಪುತ್ರ ಕೃಷಿ ಮತ್ತು ಆಹಾರ ವಿಜ್ಞಾನಿ ಎಎನ್ ನಾಗರಾಜ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಭೀಮನಕಟ್ಟೆ ಗ್ರಾಮದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. ಅಮೆರಿಕದಲ್ಲಿ ಕೃಷಿ ಪದವಿ ಪಡೆದಿದ್ದ ಅವರು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಬರೆದ ಪುಸ್ತಕಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ರಾಯಚೂರು ಜಿಲ್ಲೆಯಲ್ಲಿ ಕೆಲ ಅರ್ಹ ಕುಟುಂಬಗಳಿಗೆ ವೈಯಕ್ತಿಕ ಗೃಹ ಶೌಚಾಲಯಗಳು ದೊರಕಿಲ್ಲ. ಸಮೀಕ್ಷೆ ಕೈಗೊಂಡು ಮುಂಬರುವ 15 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿರ್ಮಲ ರಾಯಚೂರು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಮನೆಗೆ ಸಂಬಂಧಿಸಿದ ಶೌಚಾಲಯ ಬಳಕೆ ವಿವರ ಕಡ್ಡಾಯವಾಗಿ ದಾಖಲಿಸುವಂತೆ ನಿರ್ದೇಶಿಸಿದರು. ಗ್ರಾಮೀಣ ಸಮುದಾಯದಲ್ಲಿ ಶುಚಿತ್ವ, ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸಲು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಜನಜಾಗೃತಿ ಆಂದೋಲನ ಅಕ್ಟೋಬರ್ 2ರ ಗಾಂಧಿ ಜಯಂತಿವರೆಗೆ ಸ್ವಚ್ಛತೆಯ ಸೇವೆ 2026 ಅಭಿಯಾನ ನಡೆಯಲಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಂಕನೂರ್ ತಿಳಿಸಿದ್ದಾರೆ. ಈ ತಿಂಗಳ 27ನೇ ತಾರೀಖು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಸ್ವಚ್ಛತೆಗಾಗಿ ಕ್ರೀಡೆ, ಸ್ವಚ್ಛತಾ ಹಬ್ಬ, ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನ ನಡೆಯಲಿದೆ. ಅಕ್ಟೋಬರ್ 1ರಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ದಿನ 1 ಗಂಟೆ ಸಾಮೂಹಿಕ ಶ್ರಮದಾನ ನಡೆಯಲಿದೆ ಎಂದರು. 5ನೇ ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026ರ ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:15:45. ಆಕಾಶವಾಣಿ ಮೈಸೂರು.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
3: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
4: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರು ಹಾಗೂ ಅಧ್ಯಯನ ಕೇಂದ್ರ

0: ಗಳ ಡೀನ್ ಡಾಕ್ಟರ್ ಆನಂದಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಮತ್ತು ಸಂಶೋಧನೆಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನು ತಿಳಿಸಿಕೊಡ್ಲಿಕ್ಕೆ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಮುಖ್ಯಸ್ಥರು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಟಡಿ ಸೆಂಟರ್ನ ಡೀನ್ ಆದಂತಹ ಡಾಕ್ಟರ್ ಆನಂದಗೌಡ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಸರ್.
1: ಸರ್, ಮೊಟ್ಟ ಮೊದಲಿಗೆ ರಾಜ್ಯಶಾಸ್ತ್ರ ಯಾಕೆ ಇವತ್ತಿನ ದಿನಮಾನದಲ್ಲಿ ಪ್ರಸ್ತುತವಾಗಿದೆ ಮತ್ತು ಅದನ್ನು ವಿಭಾಗದ ಮುಖ್ಯಸ್ಥರಾಗಿ ವಿದ್ಯಾರ್ಥಿಗಳು ಅದನ್ನು ಯಾಕೆ ಕಲಿಬೇಕು ಅಂತ ಬಯಸ್ತೀರಿ, ಅದರ ಮಹತ್ವ ಏನು ಸರ್?
2: ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಅಧಿಕಾರದ ಅಧ್ಯಯನ ಮಾತ್ರ ಅಲ್ಲ, ಅದು ನಾಗರಿಕರ ಹಕ್ಕು, ಕರ್ತವ್ಯ, ಪ್ರಜಾಪ್ರಭುತ್ವ ಮತ್ತು ಉತ್ತಮ ಸಮಾಜ ನಿರ್ಮಾಣದ ಒಂದು ಅಧ್ಯಯನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಕೇವಲ ರಾಜಕೀಯ ಪಕ್ಷಗಳು ಮತ್ತು ಚುನಾವಣೆಗಳನ್ನು ಅಧ್ಯಯನವಲ್ಲ, ಇದು ಇದು ಸಂವಿಧಾನ, ಪ್ರಜಾಪ್ರಭುತ್ವ, ಸರ್ಕಾರ, ಆಡಳಿತ, ಹಕ್ಕುಗಳು, ಕರ್ತವ್ಯಗಳು ಹಾಗೂ ಸಾರ್ವಜನಿಕ ನೀತಿಗಳ ಕುರಿತು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಪ್ರಮುಖ ಸಮಾಜ ವಿಜ್ಞಾನದ ವಿಷಯ ಇದು. ಅಂದರೆ ಒಬ್ಬ ಉತ್ತಮ ಪ್ರಜೆಯಾಗಿ ನಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಲು, ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹಾಗೂ ದೇಶದ ಆಡಳಿತ ವ್ಯವಸ್ಥೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿಕ್ಕೆ ರಾಜ್ಯಶಾಸ್ತ್ರ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇವತ್ತಿನ ಯುವ ಜನತೆ ದೇಶದ ಭವಿಷ್ಯ, ಅದರಿಂದ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಜವಾಬ್ದಾರಿಯುತ ನಾಗರಿಕರಾಗುವಲ್ಲಿ ರಾಜ್ಯಶಾಸ್ತ್ರದ ಪಾತ್ರ ಅತ್ಯಂತ ಮಹತ್ವ ಅಂತ ಹೇಳ್ಬೋದು ಪ್ರಸ್ತುತ ದಿನಗಳಲ್ಲಿ.
1: ಸರಿ, ಈಗ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಏನೇನೆಲ್ಲ ಅವಕಾಶಗಳಿವೆ ಸರ್?
2: ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಹಲವು ಅವಕಾಶಗಳನ್ನ ನಾವು ಒದಗಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಬಿ ಎಗೆ ಅವರು ಒಂದು ಸಬ್ಜೆಕ್ಟ್ನ ತಗೊಳ್ಬೋದು, ಹಾಗೆ ಮಾಸ್ಟರ್ ಡಿಗ್ರಿಯಲ್ಲಿ ಅದನ್ನ ಪರ್ಟಿಕ್ಯುಲರ್ ಆಗಿ ರಾಜ್ಯಶಾಸ್ತ್ರವನ್ನು ಓದ್ಬೋದು, ಮತ್ತೆ ಪಿ ಎಚ್ ಡಿ ಹಂತಗಳಲ್ಲಿ ಉನ್ನತ ಶಿಕ್ಷಣ ಪಡಿಬೋದು. ಇದರ ಜೊತೆಗೆ ಇತರ ಪದವಿ ವಿದ್ಯಾರ್ಥಿಗಳು ಕೂಡ ಈ ಓಪನ್ ಎಲೆಕ್ಟಿವ್ ಮೂಲಕ ರಾಜ್ಯಶಾಸ್ತ್ರದ ವಿಷಯಗಳನ್ನು ಕಲೀಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ವಿಶೇಷವಾಗಿ ಮುಕ್ತ ವಿಶ್ವವಿದ್ಯಾನಿಲಯದ ಮೂಲಕ ಉದ್ಯೋಗದಲ್ಲಿರ್ತಕ್ಕಂಥ ಗೃಹಿಣಿಯರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಮುಂದುವರಿಸಲಿಕ್ಕೆ ಬಯಸ್ತಕ್ಕಂಥ ಎಲ್ರಿಗೂ ಇದು ಉತ್ತಮವಾದಂಥ ಅವಕಾಶವನ್ನು ಒದಗಿಸ್ಕೊಟ್ಟಿದೆ.
1: ಅಂದರೆ ಈಗ ಪ್ರಥಮ ವರ್ಷದಲ್ಲಿ ಬಿ ಎಗೆ ಅವರು ಪ್ರವೇಶ ಪಡ್ಕೊಳ್ಬೇಕು ಅಂತಂದರೆ ಏನೆಲ್ಲ ಕಾಂಬಿನೇಷನ್ಗಳು ಅವೈಲೇಬಲ್ ಇದೆ ಸರ್?
2: ಇಲ್ಲಿ ಮೂರು ಸಬ್ಜೆಕ್ಟ್ನ ತಗೋಬೋದು. ಮೊದಲನೇದು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷು, ನಂತರ ಬಂದು ಆಪ್ಷನಲ್ ಸಬ್ಜೆಕ್ಟ್ಗಳು ಎಕನಾಮಿಕ್ಸ್, ಸೋಷಿಯಲ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್ ಈ ರೀತಿ ಒಂದು ತಗೋಬೋದು, ಅಥವಾ ಎಕನಾಮಿಕ್ಸ್, ಇತಿಹಾಸ ಮತ್ತು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿ ತಗೋಬೋದು, ಅಥವಾ ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಮಾನವಶಾಸ್ತ್ರ ಅಂತ ತಗೋಬೋದು. ಹೀಗೆ ಅನೇಕ ವಿಧಗಳಿದೆ, ರಾಜ್ಯಶಾಸ್ತ್ರ, ಇತಿಹಾಸ ಮತ್ತು ಅರ್ಥಶಾಸ್ತ್ರ ಮತ್ತು ಐಚ್ಛಿಕ ಇಂಗ್ಲೀಷು, ಐಚ್ಛಿಕ ಕನ್ನಡ ಅಥವಾ ಬಿ ಎಸ್ ಡಬ್ಲ್ಯೂ, ಅನೇಕ ವಿಧ ವಿಧವಾದಂತಹ ಅವಕಾಶವನ್ನು ಒದಗಿಸ್ಕೊಟ್ಟಿವಿ. ಅದರಲ್ಲಿ ನಮ್ಮ ಪೊಲಿಟಿಕಲ್ ಸೈನ್ಸ್ನು ಒಂದು ವಿಷಯವಾಗಿ ತಗೋಬೋದು.
1: ಸರ್, ಬಿ ಎನಲ್ಲಿ ಪದ್ಧತಿ ಹೇಗಿದೆ ಸರ್, ವಾರ್ಷಿಕ ಪರೀಕ್ಷೆನೋ ಸೆಮಿಸ್ಟರ್ ಪದ್ಧತಿಯೋ?
2: ನಮ್ಮಲ್ಲಿ ಇನ್ನೂ ಕೂಡ ಸೆಮಿಸ್ಟರ್ ಸ್ಕೀಮ್ಗೆ ಬಂದಿಲ್ಲ. ನಾವು ನೆಕ್ಸ್ಟು ನ್ಯಾಕ್ಗೆ ಹೋಗೋ ಅಷ್ಟರಲ್ಲಿ ನಾವು ಸೆಮಿಸ್ಟ್ರಿಗೆ ಬರ್ತೀವಿ. ಈಗ ಸಿ ಬಿ ಸಿ ಎಸ್ ಅಂತ ಹೇಳಿ ನಾವು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಪ್ರಸ್ತುತ ಸ್ನಾತಕ ಪದವಿಗಳನ್ನು ಈಗ ಸೆಮಿಸ್ಟರ್ ಆಗೋಯಿತು. 6 ತಿಂಗಳಿಗೊಮ್ಮೆ ನಾವು ಒಂದು ಕೋರ್ಸನ್ನು ಮುಗಿಸ್ತೀವಿ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್, ಫೋರ್ತ್ ಅಂತ 4 ಸೆಮಿಸ್ಟರ್ ಮಾಡಿದ್ದೀವಿ 2 ವರ್ಷಕ್ಕೆ. ಅದರಲ್ಲಿ ಮೊದಲನೇ ಸೆಮಿಸ್ಟರಲ್ಲಿ ಒಟ್ಟು 5 ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ಒಂದು ಓಪನ್ ಎಲೆಕ್ಟಿವ್. ಸೆಕೆಂಡ್ ಸಮ್ಗೆ ಬಂದಾಗ 5 ಸಬ್ಜೆಕ್ಟ್ ಇರುತ್ತೆ, ಒಂದು ಓಪನ್ ಎಲೆಕ್ಟಿವ್. ಥರ್ಡ್ ಸಮ್ಗೆ ಬಂದಾಗ 5 ಸಬ್ಜೆಕ್ಟ್ ಜೊತೆಗೆ ಒಂದು ಸ್ಕಿಲ್ ಅನೌನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಕೌಶಲ್ಯ ಅಭಿವೃದ್ಧಿ ಸಂಬಂಧಪಟ್ಟಂಥ ಒಂದು ವಿಷಯ ಇರುತ್ತೆ. ಹಾಗೆ 4ನೇ ಸೆಮಿಸ್ಟ್ರಿಗೆ ಬಂದಾಗಲೂ ಕೂಡ ನಾವಲ್ಲಿ ಒಟ್ಟು 5 ಸಬ್ಜೆಕ್ಟ್ ಜೊತೆಗೆ ಸ್ಕಿಲ್ ಅನೌನ್ಸ್ಮೆಂಟ್ ಕೋರ್ಸ್ನ ನಾವು ಪಡ್ಕೊಳ್ತೀವಿ ಅಲ್ಲಿ.
1: ಸರಿ, ಈಗ ಅವರು ಬಿ ಎಗೆ ಪ್ರವೇಶ ಪಡ್ಕೊಂಡ್ರು ಅಂತಂದರೆ ಏನೆಲ್ಲ ವಿಷಯಗಳನ್ನು ಅಭ್ಯಾಸ ಮಾಡ್ತಾರೆ?
2: ಪ್ರಥಮ ಬಿ ಎಗೆ ಅವರು ಪ್ರವೇಶಾತಿಯನ್ನು ಪಡೆದ ತಕ್ಷಣವೇ ಅವರು 2 ಲ್ಯಾಂಗ್ವೇಜ್ ಇರುತ್ತೆ, ಒಂದು ಇಂಗ್ಲೀಷು ಮತ್ತು ಇನ್ನೊಂದು ಕನ್ನಡ. ಅದರ ಜೊತೆಗೆ 3 ಪೇಪರ್ ಇರ್ತವೆ, ಯಾವುದಾದ್ರೂ ತಗೋಬೋದು. ನಮ್ಮ ರಾಜ್ಯಶಾಸ್ತ್ರ ಅಂತ ಅಲ್ಲ, ಬೇರೆಯೂ ತಗೋಬೋದು. ಇತಿಹಾಸ, ಸಮಾಜಶಾಸ್ತ್ರ, ಸಾರ್ವಜನಿಕ ಆಡಳಿತ ತಗೋಬೋದು, ಅಥವಾ ಇತಿಹಾಸ, ಅರ್ಥಶಾಸ್ತ್ರ,

0: ಸಾರ್ವಜನಿಕ ಆಡಳಿತ ಅಂದ್ರೇನು, ಅದರ ವ್ಯಾಖ್ಯಾನಗಳು, ಅದರ ಅರ್ಥ, ಮತ್ತು ಸಾರ್ವಜನಿಕ ಆಡಳಿತ ಇತರ ಶಾಸ್ತ್ರಗಳ ನಡುವಿರುವ ಸಂಬಂಧಗಳೇನು, ಸಾರ್ವಜನಿಕ ಆಡಳಿತದಲ್ಲಿ ಹೈರಾರ್ಕಿ ಹೇಗಿರುತ್ತೆ, ಮತ್ತು ಆಡಳಿತ ವಿಭಾಗದಲ್ಲಿ ಏನೆಲ್ಲ ಸಿದ್ಧಾಂತಗಳಿದೆ, ಹೀಗೆ ಅನೇಕ ಅಂಶಗಳನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಮೂರನೇ ವರ್ಷಕ್ಕೆ ಬಂದಾಗ ಅದರಲ್ಲಿ ನಾವು ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ. ಮೂರು ಪೇಪರ್ ಇರುತ್ತೆ ಒಟ್ಟು. ಅದರಲ್ಲಿ ಎರಡನೇ ಪೇಪರ್ ಯಾವುದು ಅಂತ ಹೇಳಿದ್ರೆ ಸಾರ್ವಜನಿಕ ಆಡಳಿತ ಮತ್ತೆ ಅಗೈನ್ ಬರುತ್ತೆ. ಅದು ವಿಸ್ತೃತ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ನಾವು ಬೇಸಿಕ್ ಸಾರ್ವಜನಿಕ ಆಡಳಿತ ಏನು ಓದಿದ್ದೋ ಅದರ ವಿಸ್ತೃತವಾದಂತಹ ರೂಪಗಳನ್ನ ಪಡ್ಕೊಳ್ತಾ ಹೋಗುತ್ತೆ. ವಿವರವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮೂರನೇ ಪೇಪರು ಅಂತಾರಾಷ್ಟ್ರೀಯ ಸಂಬಂಧಗಳು. ಅಂದರೆ ಅಂತಾರಾಷ್ಟ್ರೀಯ, ಈಗ ನಾವೆಲ್ಲರೂ ಕೂಡ ಒಂದು ದೇಶದಲ್ಲಿ ಮಾತ್ರ ಅಲ್ಲ, ನಾವು ನೆರೆಹೊರೆಯ ರಾಷ್ಟ್ರಗಳ ಜೊತೆಲೂ ಕೂಡ ನಾವು ಇರಬೇಕಾಗತ್ತೆ. ಈ ರೀತಿ ಅನೇಕ ಅಂಶಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ.
1: ಸರ್, ಪದವಿ ಹಂತದಲ್ಲಿ ಅಂಕಗಳನ್ನು ಹೇಗೆ ವರ್ಗೀಕರಣ ಮಾಡಿರ್ತೀರಿ ಸರ್?
0: ನಾವು ಪ್ರತಿ ಪೇಪರ್ಲೂ ಕೂಡ ಅವನು ಥಿಯರಿ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ 80 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತಾನೆ. ಇನ್ನು 20 ಮಾರ್ಕ್ಸ್ಗೆ ನಾವು ನಿಯೋಜಿತ ಪ್ರಬಂಧ ಅಂತ ಹೇಳಿ ಕೊಡ್ತೀವಿ ಪ್ರತಿ ವರ್ಷನೂ ಕೂಡ. ಅದು 20 ಮಾರ್ಕ್ಸ್ಗೆ ಇರುತ್ತೆ. ಎರಡು ಪ್ರಶ್ನೆ ಕೊಡ್ತೀವಿ. ಆ ಎರಡು ಪ್ರಶ್ನೆಗೂ ಆನ್ಸರ್ ಮಾಡಿದಾಗ 1 ಅಂಕಕ್ಕೆ 10, 1 ಅಂಕಕ್ಕೆ 10, ಅದರಿಂದ 20 ಮಾರ್ಕ್ಸ್ ತಗೊಳ್ತಾನೆ.
1: ಪ್ರಶ್ನೆಗಳಲ್ಲಿ ಆಯ್ಕೆಗೆ ಅವಕಾಶ ಇದೆಯಾ ಸರ್?
0: ಆಯ್ಕೆ ಇರುತ್ತೆ, 4 ಕೊಟ್ಟಿರ್ತೀವಿ, ಅದರಲ್ಲಿ 2 ಆಯ್ಕೆ ಮಾಡಿ ಅವನು ತನಗಿಷ್ಟ ಬಂದದ್ದನ್ನ ಬರೀಬಹುದು. ಹಾಗೆ ಎಕ್ಸಾಮಲ್ಲಿ 80 ಮಾರ್ಕ್ಸ್ಗೆ ಇರುತ್ತೆ, ಅದರಲ್ಲಿ 5 ಮಾರ್ಕ್ಸ್ದು 6 ಕೊಡ್ತೀವಿ, 4 ಬರೀಬೇಕು, 20 ಅಂಕ, 5 ಮಾರ್ಕ್ಸ್ನವು. ಮತ್ತು 10 ಮಾರ್ಕ್ಸ್ನವು ಒಟ್ಟು 5 ಕೊಡ್ತೀವಿ, 3 ಬರೀಬೇಕು, 30 ಮಾರ್ಕ್ಸ್ಗೆ ಇರುತ್ತೆ. ಹಾಗೆ 15 ಮಾರ್ಕ್ಸ್ನದು 4 ಕೊಡ್ತೀವಿ, 2 ಬರೀಬೇಕು, 30 ಇರುತ್ತೆ. 30, 30, 20, 80 ಮಾರ್ಕ್ಸ್ಗೆ ಇನ್ನು 20 ಇಂಟರ್ನಲ್ ಎಕ್ಸಾಮ್ ಬರೀತಾ ಹೋಗ್ತಾರೆ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಿಎಗೆ ಪ್ರವೇಶ ಪಡೆದು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಅಥವಾ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿಯೋ ಅವರು ನಂತರ ಎಂಇಎಗೆ ಪ್ರವೇಶ ಪಡ್ಕೊಳ್ತಾರೆ. ಎಂಇಎಗೆ ಪ್ರವೇಶ ಪಡ್ಕೊಂಡ್ರೆ ಮೊದಲನೇ ವರ್ಷದಲ್ಲಿ ಅವರು ಯಾವ ರೀತಿ ಕಲಿತಾರೆ ಸರ್?
0: ಮೊದಲು ಆನ್ಯುವಲ್ ಸ್ಕೀಮ್ ಇತ್ತು, ಆಗ ಕಲಿತಿದ್ದಂಥ ರೀತಿನೇ ಬೇರೆ. ನಾವು ಇತ್ತೀಚೆಗೆ 2021 CBCS ಅಂತ ಹೇಳಿ ನಾವು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮನ್ನು ನಾವು ಅಳವಡಿಸ್ಕೊಳ್ತೀವಿ. ಸೆಮಿಸ್ಟರ್ ಆಗಿ ಬದಲಾವಣೆ ಆಗುತ್ತೆ. ಆನ್ಯುವಲ್ ಸ್ಕೀಮಿಂದ ನಾವು ಸೆಮಿಸ್ಟರ್ ಸ್ಕೀಮ್ ಬರ್ತೀವಿ. ಸೆಮಿಸ್ಟರ್ ಸ್ಕೀಮ್ ಬಂದಾಗ ಮಾಸ್ಟರ್ ಡಿಗ್ರಿಯಲ್ಲಿ ಫಸ್ಟ್ ಸೆಮಿಸ್ಟರ್ಗೆ ಒಟ್ಟು 5 ಸಬ್ಜೆಕ್ಟ್ಗಳನ್ನ ಓದ್ತೀವಿ. ಅದರಲ್ಲಿ 3 ಹಾರ್ಡ್ ಕೋರ್ ಇರುತ್ತೆ, 3 ಸಾಫ್ಟ್ ಕೋರ್ ಕೊಡ್ತೀವಿ. ಆ 3ರಲ್ಲಿ ಯಾವುದಾದ್ರು 2 ಚಾಯ್ಸ್ ಮಾಡ್ಬೋದು. ಯಾಕೆಂದರೆ ಚಾಯ್ಸ್ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಯಾವುದಾದ್ರೂ 2 ಆಯ್ಕೆ ಮಾಡಿ ಒಟ್ಟು 5 ಸಬ್ಜೆಕ್ಟನ್ನು ಅಧ್ಯಯನ ಮಾಡ್ತೀವಿ. ಜೊತೆಗೆ ಒಂದು ಓಪನ್ ಎಲೆಕ್ಟಿವ್ ಅಂತ ಇರುತ್ತೆ, ಅದು ನಮ್ಮ ಸಬ್ಜೆಕ್ಟ್, ಅವರು ಬೇರೆ ಸಬ್ಜೆಕ್ಟನ್ನು ಅಧ್ಯಯನ ಮಾಡಲಿ. ಅಂದರೆ ಮಲ್ಟಿ ಡಿಸಿಪ್ಲಿನರಿ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಪ್ರತಿಯೊಂದು ಜ್ಞಾನನೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಇರಬೇಕು ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣನ ಸೃಷ್ಟಿಸಿರುವ ಹಿನ್ನೆಲೆಯಲ್ಲಿ ಒಂದು ಪೇಪರನ್ನು ಅವರ ಇಚ್ಛೆ ಬಂದಂಥ ವಿಭಾಗದಿಂದ ಒಂದು ಪೇಪರನ್ನು ತಗೋಬೋದು. ಮೊದಲನೇ ಸೆಮಿಸ್ಟ್ರಲ್ಲಿ ಏನೆಲ್ಲ ಕಲಿತಾರೆ ಅಂತ ಹೇಳಿದ್ರೆ ಆರ್ಡ್ ಕೋರಲ್ಲಿ ಒಟ್ಟು 3 ಪೇಪರ್ ಇರುತ್ತೆ. ಅದರಲ್ಲಿ ಏನ್ಸಿಯಂಟ್ ಆ್ಯಂಡ್ ಮಿಡಿವಲ್ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್, ಅಂದರೆ ಪಾಶ್ಚಾತ್ಯ ರಾಜಕೀಯ ಚಿಂತನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಅನೇಕ ಅಂಶಗಳನ್ನ ಕಲ್ತ್ಕೊಳ್ತಾ ಹೋಗ್ತಾರೆ. ಹಾಗೆ ಅದರ ಜೊತೆಗೆ ಏನ್ಸಿಯಂಟ್ ಆ್ಯಂಡ್ ಮಿಡಿವಲ್ ಇಂಡಿಯನ್ ಪೊಲಿಟಿಕಲ್ ಥಾಟ್, ಭಾರತದ ರಾಜಕೀಯ ಚಿಂತನೆ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾರೆ. ಹಾಗೆ ಪೊಲಿಟಿಕಲ್ ಪ್ರೋಸೆಸ್ ಆ್ಯಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಅಂತ ಹೇಳಿ ಅದು ಒಂದು ಪೇಪರ್ ಇದೆ. ಅದರಲ್ಲಿ ನಮ್ಮ ದೇಶದಲ್ಲಿರತಕ್ಕಂಥ ರಾಜಕೀಯ ಪ್ರಕ್ರಿಯೆಗಳು ಹೇಗೆ ಜರುಗ್ತವೆ, ಸಂವಿಧಾನ ಹೇಗಿದೆ, ಶಾಸಕಾಂಗದ ಕಾರ್ಯಗಳೇನು, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಕೂಡ ನಾವು ಅಲ್ಲಿ ಅಧ್ಯಯನ ಮಾಡ್ತೀವಿ. ಇವು 3 ಕೂಡ ಹಾರ್ಡ್ ಕೋರ್ ಇರುತ್ತೆ. ಹಾಗೆ ಸಾಫ್ಟ್ ಕೋರಲ್ಲೂ ಕೂಡ ನಾವು 3 ಕೊಟ್ಟಿದ್ದೀವಿ, ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳಿ, ಇನ್ನೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫೌಂಡೇಶನ್ ಅಂತ ಹೇಳಿ, ಇನ್ನೊಂದು ಪೀಸ್ ಸ್ಟಡೀಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳಿ, ಇವು 3ರಲ್ಲಿ ಯಾವುದಾದ್ರೂ 2 ಆಯ್ಕೆ ಮಾಡಿಕೊಂಡು ಇವನು ಅಧ್ಯಯನವನ್ನು ಮಾಡ್ತಾನೆ. ನಾನು ಮೊದಲೇ ಹೇಳ್ದಂಗೆ ಎಲೆಕ್ಟಿವ್ ಪೇಪರ್ ಒಂದಿರುತ್ತೆ, ಅದು ಯಾವುದಾದ್ರೂ ಬೇರೆ ಸಬ್ಜೆಕ್ಟಿಂದ ಪಡ್ಕೊಳ್ತಾರೆ. ಇವಿಷ್ಟನ್ನು ಕೂಡ ಪ್ರಥಮ ಸೆಮಿಸ್ಟ್ರಿಯಲ್ಲಿ ಓದುವಂಥದ್ದು. ಇನ್ನು 2ನೇ ಸೆಮಿಸ್ಟ್ರಿಗೆ ಬಂದಾಗ ಅವೇ ಎಕ್ಸ್ಟೆಂಡ್ ಆಗ್ತಾರೆ ನೋಡಿ. ಏನು ಏನ್ಸಿಯಂಟ್ ಆ್ಯಂಡ್ ಮಿಡಿವಲ್ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಅಂತಿತ್ತೋ, ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಮಾಡ್ರನ್ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಬಗ್ಗೆ ಓದ್ತಾನೆ. ಆಧುನಿಕ ರಾಜಕೀಯ ಪಾಶ್ಚಾತ್ಯ ರಾಜಕೀಯ ಚಿಂತನೆ ಬಗ್ಗೆ, ಹಾಗೆ ಮಾಡ್ರನ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ನೋಡ್ತಾರೆ. ಹಾಗೆ ಮೇಜರ್ ಇಶ್ಯೂಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಅಂದರೆ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಬಹುಮುಖ್ಯವಾದ ವಿವಾದಗಳು ಅಥವಾ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಸಾಫ್ಟ್ ಕೋರ್, ಎಗೈನ್ 3 ಬರುತ್ತೆ, ಅದರಲ್ಲಿ 2 ಆಯ್ಕೆ ಮಾಡ್ಬೋದು. 3 ಯಾವ್ಯಾವುದು ಅಂದರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ, ಇನ್ನೊಂದು ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ಫಾರಿನ್ ಪಾಲಿಸಿ ಅಂತ ಹೇಳಿ. ದೆನ್

0: ಒಂದು ಓಪನ್ ಎಲೆಕ್ಟಿವ್ ಯಾವುದಾದ್ರು ಒಂದು ಪೇಪರನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿ ಮಾಡ್ತಾನೆ. ಹಾಗೆ ಮೂರನೇ ಸೆಮಿಸ್ಟ್ರಿಗೆ ಬಂದರೆ ಅದರಲ್ಲೂ ಕೂಡ ಅಷ್ಟೇ, ಕಂಪ್ಯಾರಿಟಿವ್ ಗೌರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂದರೆ ವಿಶ್ವದ ರಾಷ್ಟ್ರಗಳು ಏನಿದೆಯೋ ಆ ರಾಷ್ಟ್ರಗಳ ಎಲ್ಲ ಸಂವಿಧಾನಗಳನ್ನು ಕೂಡ ತುಲನಾತ್ಮಕವಾಗಿ ಅಧ್ಯಯನ ಮಾಡೋದು. ಇನ್ನೊಂದು ಎರಡನೇ ಆರ್ಡ್ ಕೋರ್ ಕಾಂಟೆಂಪ್ರರಿ ಪೊಲಿಟಿಕಲ್ ಸೈನ್ಸ್ ಅಂದರೆ ಸಮಕಾಲೀನ ರಾಜಕೀಯ ಚಿಂತನೆ ಬಗ್ಗೆ ನೋಡ್ತೀವಿ. ಹಾಗೆ ಪಬ್ಲಿಕ್ ಪರ್ಸ್ನಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಈ ಆಡಳಿತದಲ್ಲಿ ಸಿಬ್ಬಂದಿ ಈ ವರ್ಗದ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಅಗೇನ್ ಸಾಫ್ಟ್ ಕೋರ್ ಮೂರು ಇರುತ್ತೆ, ಅದರಲ್ಲಿ ಎರಡು ರೂರಲ್ ಗವರ್ನೆನ್ಸ್ ಇನ್ ಇಂಡಿಯಾ, ಪೊಲಿಟಿಕಲ್ ಸೋಷಿಯಾಲಜಿ, ಸೊಸೈಟಿಕಲ್ ಪ್ರಾಬ್ಲಮ್ಸ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ ಅಂತ ಹೇಳಿ ಮಾನವ ಹಕ್ಕುಗಳ ಬಗ್ಗೆನೂ ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗೆ ಒಂದು ಸ್ಕಿಲ್ ಅನೌನ್ಸ್ಮೆಂಟ್ ಕೋರ್ಸ್ ಸ್ಕಿಲ್ ಪೇಪರ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ, ಡೆಮೊಕ್ರೆಟಿಕ್ ಅವೇರ್ನೆಸ್ ಥ್ರೂ ಲೀಗಲ್ ಲಿಟ್ರಸಿ ಅಂತ ಹೇಳಿ ಅದ್ರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗೆ ನಾಲ್ಕನೇ ಸೆಮಿಸ್ಟರ್ಗೆ ಬಂದರೆ ಅಗೈನ್ ಮೂರು ಹಾರ್ಡ್ ಕೋರ್ ಇರುತ್ತೆ, ಎರಡು ಸಾಫ್ಟ್ ಕೋರ್ ಇರುತ್ತೆ. ಅದರಲ್ಲಿ ಮೊದಲನೇದು ರೀಸೆಂಟ್ ಪೊಲಿಟಿಕಲ್ ಥಿಯರಿ ಅಂತ, ಹಾಗೆ ಕರ್ನಾಟಕ ಗೌರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂತ ಹೇಳಿ, ಹಾಗೆ ರಿಸರ್ಚ್ ಮೆಥಡಾಲಜಿ ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಮಾಸ್ಟರ್ ಡಿಗ್ರಿ ಮುಗಿದಂಥ ವಿದ್ಯಾರ್ಥಿ ಸಂಶೋಧನೆ ಮಾಡಬೇಕು, ಪಿ ಎಚ್ ಡಿ ಮಾಡಬೇಕು ಅಥವಾ ಪೋಸ್ಟಲ್ ಡಾಕ್ಟರ್ ಮಾಡಬೇಕು ಅಂತ ಹೇಳಿದ್ರೆ, ಪಿ ಡಿ ಎಫ್ ಮಾಡಬೇಕು ಅಂತ ಹೇಳಿದ್ರೆ, ಸೊಸೈಟಿಗೆ ಅವನು ಕಾಂಟ್ರಿಬ್ಯೂಷನ್ ಕೊಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ನೀವು ಸಂಶೋಧನೆ ಮಾಡಿ. ಅದರಿಂದ ಆ ಸಂಶೋಧನಾ ಜ್ಞಾನ ಮಾಸ್ಟರ್ ಡಿಗ್ರಿ ಮಾಡುವಾಗ ಅವನು ತಿಳ್ಕೊಳ್ಳಿಲ್ಲ ಅಂದರೆ ಮುಂದೆ ಅನಾನುಕೂಲ ಆಗಬಹುದು ಅಂತ ಹೇಳಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರಿಸರ್ಚ್ ಮೆಥಡಾಲಜಿ ಅಂತ ಹೇಳಿ ಅದನ್ನು ಒಂದು ಕೋರ್ಸನ್ನು ಕೊಡ್ತೀವಿ ಹಾರ್ಡ್ ಕೋರಲ್ಲೇ. ಮತ್ತು ಸಾಫ್ಟ್ ಕೋರ್ ಅಗೇನ್ ನಾವು ಹೇಳ್ದಂಗೆ ಮೂರು ಕೊಡ್ತೀವಿ, ಅದರಲ್ಲಿ ಎರಡನ್ನು ಆಯ್ಕೆ ಮಾಡಬೇಕು. ಅದರಲ್ಲಿ ಫೋರ್ತ್ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥದ್ದು ಅರ್ಬನ್ ಗವರ್ನೆನ್ಸ್ ಇನ್ ಇಂಡಿಯಾ, ಹಾಗೆ ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಇಂಡಿಯಾ ಆ್ಯಂಡ್ ಅರ್ ನೈಬರ್ಸ್ ಅಂತ ಹೇಳಿ ಮೂರು ಕೊಡ್ತೀವಿ, ಅದರಲ್ಲಿ ಎರಡು ಆಯ್ಕೆ ಮಾಡ್ಕೋಬೇಕು. ಅಗೇನ್ ಸ್ಕಿಲ್ ಅನೌನ್ಸ್ಮೆಂಟ್ ಕೋರ್ಸು ಒಂದು ಕೊಡ್ತೀವಿ, ಯಾವುದು ಅಂದರೆ ಲೆಜಿಸ್ಲೇಟಿವ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ಸ್ ಅಂತ ಹೇಳಿ ಒಂದು ಸ್ಕಿಲ್ ಅನೌನ್ಸ್ಮೆಂಟ್ ಕೊಡ್ತೀವಿ. ಕೊನೆಯ ಎರಡು ಸೆಮಿಸ್ಟ್ರಲ್ಲಿ ಓಪನ್ ಎಲೆಕ್ಟಿವ್ ಇರಲ್ಲ, ಸ್ಕಿಲ್ ಅನೌನ್ಸ್ಮೆಂಟ್ ಇರುತ್ತೆ. ಈ ರೀತಿ ಒಂದು ಅವಕಾಶವನ್ನು ಮಾಸ್ಟರ್ ಡಿಗ್ರಿಯಲ್ಲಿ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನನ ನಮ್ಮ ವಿಭಾಗದಿಂದ ಮಾಡಿಕೊಡ್ತಾ ಇದ್ದೀವಿ.
1: ಆಗಲಿ ಸರ್, ಒಳ್ಳೆಯದು. ಮತ್ತಷ್ಟು ವಿವರಗಳನ್ನು ಇವತ್ತಿನ ನಮ್ಮ ಸಂಜೆಯ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರು ಹಾಗೂ ಅಧ್ಯಯನ ಕೇಂದ್ರಗಳ ಡೀನ್ ಡಾಕ್ಟರ್ ಆನಂದಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದಿನ ಭಾಗ ಸಂಜೆ 5:40. ಕೆಎಸ್ಒಯು ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
3: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ,
2: ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 7:31. ಸೇವಾವಾಹಿನಿ
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
2: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
0: ಈಗ ಸೇವಾ ವಾಹಿನಿಯಲ್ಲಿ ಪ್ರಕಟಣೆಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖಾ ವತಿಯಿಂದ ಬೊಂಬೆ ಪ್ರದರ್ಶನವನ್ನು ಏರ್ಪಡಿಸಿರುವ ಮನೆ ಮನೆಗಳಿಗೆ ಸಮಿತಿಯು ಭೇಟಿ ನೀಡಿ ಅತ್ಯುತ್ತಮ ಬೊಂಬೆ ಪ್ರದರ್ಶನ ಏರ್ಪಡಿಸಿರುವವರಿಗೆ ಪ್ರಥಮ 5,000 ರೂಪಾಯಿ, ದ್ವಿತೀಯ 3,000 ರೂಪಾಯಿ ಮತ್ತು ತೃತೀಯ

ಯ 2,000 ರೂಪಾಯಿಗಳ ನಗದು ಬಹುಮಾನಗಳನ್ನು ನೀಡಲಾಗುವುದು. ಆದ್ದರಿಂದ ಅಕ್ಟೋಬರ್ 5ನೇ ತಾರೀಖಿನ ಒಳಗಾಗಿ ತಮ್ಮ ಸ್ವವಿವರದೊಂದಿಗೆ ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಇತರೆ ಮಾಹಿತಿಗಳನ್ನೊಳಗೊಂಡ ಅರ್ಜಿಯನ್ನು ಇಮೇಲ್ನಲ್ಲಿ ನೀಡಲು ಕೋರಲಾಗಿದೆ. ತೀರ್ಪುಗಾರರ ತಂಡವು ಅಕ್ಟೋಬರ್ 12ರಂದು ಮತ್ತು ಅಕ್ಟೋಬರ್ 13ರಂದು ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ COMMR@yahoo.in ಮತ್ತು DD Heritage Mysore DD Heritage Mysore@gmail.com ಅಥವಾ ದೂರವಾಣಿ ಸಂಖ್ಯೆ 0821-2424-671 ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34 ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಏಕ್ತಾ ನಗರದಲ್ಲಿಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. ಜಿ20 ಇಂಧನ ಸಚಿವರ ಸಭೆ. ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ ಜಿ20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954ರಲ್ಲಿ ಸ್ಥಾಪನೆಯಾದ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ಚಲನಚಿತ್ರೇತರ, ನಾನ್ ಫೀಚರ್ ಫಿಲ್ಮ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಏಕ್ತಾನಗರದಲ್ಲಿ ನಡೆಯುತ್ತಿರುವ ಸಮಾರಂಭ ದೇಶದ ವಿವಿಧ ಭಾಗಗಳ ಚಿತ್ರರಂಗದ ಪ್ರತಿಭೆಗಳನ್ನು ಒಂದೆಡೆ ಸೇರಿಸುವ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಶಯವನ್ನು ಪ್ರತಿಬಿಂಬಿಸಲಿದೆ. ಸಮಾರಂಭದಲ್ಲಿ 2024ನೇ ಸಾಲಿನ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಪ್ರದಾನ ಮಾಡಲಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮುಮ್ಮುಟ್ಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಅಮರನ್ ಚಿತ್ರಕ್ಕಾಗಿ ರಾಜ್ಕುಮಾರ್ ಪೆರಿಯಸಾಮಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾ ಕಾ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಂತಾಲಿ ಭಾಷೆಯ ಆಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟ್ರಪತಿಯವರು ವಡೋದರಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿಸ್ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಹಾಗೂ ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ವರದಿ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಜುಲೈ 29 ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ಧತಿಯನ್ನು ಈ ನೀತಿಯು ತೆರವುಗೊಳಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳ ನಡುವೆ ಸಡಿಲತೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹೈಸ್ಪೀಡ್ ಆಕ್ಸೆಸ್ ಕಂಟ್ರೋಲ್ಡ್ ರಾಷ್ಟೀಯ

0: ಹೆದ್ದಾರಿಗಳ ಯೋಜನೆ ಮತ್ತು ವಿನ್ಯಾಸಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಮುಂಬರುವ 4 ಮತ್ತು 6 ಪಥಗಳ ಗ್ರೀನ್ಫೀಲ್ಡ್ ಹಾಗೂ ಬ್ರೌನ್ಫೀಲ್ಡ್ ಹೆದ್ದಾರಿಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗಲಿದೆ. ಹೈಸ್ಪೀಡ್ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ಗಳ ವಿವರವಾದ ಯೋಜನಾ ವರದಿ ತಯಾರಿಕೆಯಲ್ಲಿ ಏಕರೂಪತೆ ತರಲು, ತಾಂತ್ರಿಕ ಮಾನದಂಡಗಳಲ್ಲಿ ಸ್ಥಿರತೆ ಹೆಚ್ಚಿಸಲು, ರಸ್ತೆ ಸುರಕ್ಷತೆ ಬಲಪಡಿಸಲು ಹಾಗೂ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲು ಮಾರ್ಗಸೂಚಿಗಳು ನೆರವಾಗಲಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿ ನಡೆದ 3 ದಿನಗಳ G20 ಇಂಧನ ಸಚಿವರ ಸಭೆಯಲ್ಲಿ ಗೃಹ ಬಳಕೆಯ ಇಂಧನ ಲಭ್ಯತೆ, ಮೂಲಸೌಕರ್ಯ ಅನುಮೋದನೆ, ನೀರಿನ ಮರುಬಳಕೆ ಹಾಗೂ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿ ಬಲಪಡಿಸುವುದು ಸೇರಿದಂತೆ 4 ಪ್ರಮುಖ ವಿಷಯಗಳ ಕುರಿತು ಭಾರತವೂ ಸೇರಿದಂತೆ G20 ರಾಷ್ಟಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿವೆ. ಅಮೆರಿಕದ ಅಧ್ಯಕ್ಷರ ರಾಷ್ಟೀಯ ಇಂಧನ ಮಂಡಳಿ, ಇಂಧನ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ಸಂಸ್ಥೆಗಳು ಈ ಸಭೆಯನ್ನು ಆಯೋಜಿಸಿದ್ದವು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಸಾಂಪ್ರದಾಯಿಕ ಜೈವಿಕ ಇಂಧನ ಬಳಕೆ ತಪ್ಪಿಸಿ ಸ್ವಚ್ಛ ಅಡುಗೆ ಇಂಧನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಬಳಕೆಯನ್ನು ಶೀಘ್ರವಾಗಿ ವಿಸ್ತರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. 8ನೇ ಆವೃತ್ತಿಯ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜು 2026ರಲ್ಲಿ ಗುಜರಾತ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧುನಿಕ ಸಾಧನೆಗಳನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಸ್ಮರಣಿಕೆಗಳು ಪ್ರದರ್ಶನಗೊಂಡಿವೆ. ಈ ತಿಂಗಳ 17ರಂದು ಆರಂಭವಾಗಿರುವ ಈ ಹರಾಜಿನಲ್ಲಿ ದೇಶಾದ್ಯಂತ ಒಟ್ಟು 1498 ಸ್ಮರಣಿಕೆಗಳನ್ನು ಒಳಗೊಂಡಿದೆ. ಅಧಿಕೃತ ಆನ್ಲೈನ್ ವೇದಿಕೆಯ ಮೂಲಕ ಹರಾಜು ನಡೆಯುತ್ತಿದೆ. 2019ರ ಜನವರಿಯಲ್ಲಿ ಆರಂಭವಾದ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜಿನ ಹಿಂದಿನ ಆವೃತ್ತಿಗಳ ಮೂಲಕ ನಮಾಮಿ ಗಂಗೆ ಯೋಜನೆಗಾಗಿ 50 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹಿಸಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಇಂದು ಶ್ರೀಲಂಕಾವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಈ ಪಂದ್ಯ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ದ 114 ರನ್ಗಳ ಗೆಲುವು ಸಾಧಿಸುವ ಮೂಲಕ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದ್ದರೆ, ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಮಣಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದೆ. ಮತ್ತೊಂದೆಡೆ, ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ವಿವಿಧ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಬೆಳ್ಳಿ ಹಾಗೂ 2 ಕಂಚು ಸೇರಿ ಒಟ್ಟು 6 ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ತಾನಗರದಲ್ಲಿಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. G20 ಇಂಧನ ಸಚಿವರ ಸಭೆ, ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ G20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮೈಸೂರು FM 100.6. ಸಮಯ 7:45:37. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ MCA ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
1: ಆರಂಭದಲ್ಲಿ ರಶ್ಮಿ ಚಿತ್ರದ ಗೀತೆ, ಗಾಯಕಿ BR ಛಾಯಾ, ಸಾಹಿತಿ ದೊಡ್ಡರಂಗೇಗೌಡ, ಸಂಗೀತ ನಿರ್ದೇಶಕರು ಅಗಸ್ತ್ಯ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
4: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಈಗ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಬೆಳ್ಳಿ ಮೋಡ ಚಿತ್ರದ ಗೀತೆಯನ್ನು. ದರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ
1: ಮನೆ. ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

ಕಾರ್ಯಕ್ರಮದ ಕಡೆಯ ಗೀತೆ ಅನುಪಮ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನವಿರುವ ಈ ಗೀತೆಯ ರಚನೆಕಾರರು ದೊಡ್ಡರಂಗೇಗೌಡ.

0: during the next 24 hours and move west-northwestwards. The Alipur Met Office said the system is likely to cross the coast between Visakhapatnam and Gopalpur later tonight or by Wednesday morning. And now for a look at today's newspapers, it's over to Nina Arakal.
1: Thank you, Saira. The Hindu headlines, India-New Zealand FTA to come into effect on October 20. Hindustan Times headlines, Delhi court revives complaint against Sonia in voter list case, while the Pioneer says Sonia voter roll row probe revived. The Indian Express informs IIT Mumbai removes professor named in student suicide from Dean post, while Hindustan Times says IIT Bombay suspends Dean as student stir rages. The Times of India notes grounds in writing a must during arrest even in UAPA, says Supreme Court. The newspaper also writes swept away elephant calf saved by fishermen, adding that the newborn elephant calf had nothing left above water but its trunk. And finally, the Pioneer says, keep faith, drop cruelty. Delhi urges temples to swap live jumbos for mechanical ones. And with that, it's back to you, Saira.
0: Thanks, Nina. And now before we end the bulletin, the headlines once again. President Draupadi Murmu to present 72nd National Film Awards at Ekta Nagar in Kevadia this evening. Union Home Minister Amit Shah to inaugurate National Conference of Anti-Narcotics Task Force heads in New Delhi today. External Affairs Minister Ajay Shankar holds talks with his counterparts from France, Ecuador, Slovakia and Switzerland on sidelines of UN General Assembly in New York. Britain agrees to provide limited military support to Saudi Arabia to counter attacks from Iran-backed Houthis. And in women's cricket, India to take on Sri Lanka in gold medal clash at Asian Games in Japan this morning. For details of these stories and more, log on to our website www.newsonair.gov.in and News on AIR app. And with that, we end the morning news. Have a great day.
2: Akashavani, Mysuru, FM 100.6. Samaya 8 gante 30 nimisha.
3: Hello, is it 251-2582?
4: Yes.
5: FM 100.6, Akashavani, Mysuru.
6: ಕರೆಗೊಂದು ಗೀತೆ ಕರೆಗೊಂದು
3: ಗೀತೆ ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ
8: ಹೃದಯ ತುಂಬಿ ಹಾಡುವೆ ಹೊಸದು ಗೀತೆ ಮಾಲಿಕೆ
5: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
3: ಕರೆ ಮಾಡಿ
7: 251-2582
3: ಅಥವಾ 251-0089
5: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
3: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
5: ಆನಂದಿಸಿ.
2: ಶ್ರೋತೃಗಳೇ, ನಿಮಗೆಲ್ಲ ಕರೆಗೊಂದು ಗೀತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟವಾದ ಗೀತೆಯನ್ನು ಕೇಳಿದರೆ ನಾವು ಅದನ್ನು ಪ್ರಸಾರ ಮಾಡ್ತೇವೆ. ನೀವು ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251-2582 ಹಾಗೂ 251-0089 ಮೈಸೂರಿನ ಎಸ್ಟಿಡಿ ಕೋಡ್ 0821. ಕಾರ್ಯಕ್ರಮದ ಮೊದಲ ಕರೆ. ಹಲೋ ಆಕಾಶವಾಣಿ.
11: ಹಲೋ.
2: ಹಲೋ, ಯಾರು ಮಾತಾಡ್ತಿರೋದು?
11: ಮೇಡಮ್, ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಅಂತ. ಮೇಡಮ್,
2: ಹಾ, ಯಾವ ಹಾಡು ಬೇಕಿತ್ತು ರಾಮಚಂದ್ರ?
11: ನಮಗೆ ಮೇಡಮ್ ಇದು ವಿಜಯ ಕಟ್ಟಿಗ.
2: ಹ್ಮ್,
11: ವಿಜಯ ಕಟ್ಟಿಗದಲ್ಲಿ ಅದರಲ್ಲಿ ಬಾಣವನಾದ ದೇವರು ಕಲ್ಲಾದ ದೇವರು ಕಲ್ಲಲ್ಲಿ ಕಂಡ ಬಾಣವನೇನಾದ ನ್ಯಾಯಮೂರ್ತಿಗಳ.
2: ಆಯ್ತು, ಈಗ ಪ್ರಸಾರ ಮಾಡ್ತೀವಿ ಆ ಗೀತೆಯನ್ನ ಕೇಳಿ ರಾಮಚಂದ್ರ. ನಮಸ್ಕಾರ
11: ಮೇಡಮ್. ಎಲ್ಲ ಕಾರ್ಯಕ್ರಮಗಳು ನಮಗೆ ತುಂಬಾ ಇಷ್ಟ ಆಗ್ತಾ ಇದೆ.
2: ಹ್ಮ್,
11: ಮತ್ತೆ ಇದು ಪಾನವನ್ನು ಬರ್ತಿಲ್ಲ ಮೇಡಮ್.
2: ಹ್ಮ್,
11: ಅದೊಂದು ನೀವು ಚೆನ್ನಾಗಿ ಚೆನ್ನಾಗಿ ಹಳ್ಳಿ ಮತ್ತೆ ಚೆನ್ನಾಗಿ
2: ಹರಟೆ.
11: ಹೌದು ಹೌದು ಮೇಡಮ್.
2: ಹಾ ಹಾ ಹಾ,
11: ಅದ್ರಲ್ಲಿ ನೀವು ಚೆನ್ನಾಗಿ ಹಳ್ಳಿ ಮಕ್ಕಳು ಚೆನ್ನಾಗಿ ಮಾತಾಡ್ತೀರಿ ಮೇಡಮ್. ಲೋಕೇಶ್ವರಿ ಮೇಡಮ್ ಅಲ್ವಾ ನೀವು?
2: ಹೌದು ಹೌದು ರಾಮಚಂದ್ರ ಅವ್ರೆ.
11: ಅದು ಚೆನ್ನಾಗಿ ಮಾತಾಡ್ತೀವಿ. ಆಮೇಲೆ ಇವರು ಇನ್ನೊಬ್ರು ಮಾತಾಡ್ತಾರೆ ಮೇಡಮ್, ಹಳ್ಳಿ ಹಳ್ಳಿ ಹಳ್ಳಿ
2: ಕೇಶವ ಮೂರ್ತಿ ಸರ್.
11: ಅವರು ಚೆನ್ನಾಗಿ ಮಾತಾಡ್ತಿದ್ರೆ. ಎಲ್ಲ ನಮಗೆ ಕಾರ್ಯಕ್ರಮಗಳು ತುಂಬಾ ಇಷ್ಟ. ಮತ್ತೆ ಜಾನಪದ ಗೀತೆಗಳು ಇವೆಲ್ಲ ನಮ್ಗೆ ಬಹಳ ಇಷ್ಟ ಆಗ್ತದೆ. ಆಮೇಲೆ ಗೇಮ್ಸ್
2: ಗೇಮ್ ಶೋ
11: ಅದರಲ್ಲೂ ನಾವು ಭಾಗವಹಿಸ್ತಿದೀನಿ. ಚೆನ್ನಾಗಿ ಚೆನ್ನಾಗಿ ಮೂಡ್ ಬರ್ತದೆ ಮೇಡಮ್.
2: ಏನಾದ್ರು ಬಹುಮಾನ ಏನಾದ್ರು ಬಂತಾ ಗೇಮ್ ಶೋ ನಲ್ಲಿ?
11: ಮೇಡಮ್ ನಾವು ವಿನ್ನರ್ ಆಗಿದ್ದೆ, ಆದ್ರೆ ನಮ್ಗೆ ಅಲ್ಲಿ ಆಕಾಶವನ್ನ ಕರೀನಿಲ್ಲ.
2: ಇಲ್ವಲ್ಲ, ಹಂಗೆಲ್ಲ ಮಾಡಲ್ಲ, ವಿನ್ನರ್ ಆದವ್ರನ್ನ ಕರೆದೇ ಕರೀತಾರೆ.
11: ನಾವು ಆಮೇಲೆ ನಾವು ಇಲ್ಲಿಂದ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ದು, ಅದನ್ನ ಹಾಕಿದ್ರು ಹಾಕಿದ್ರು ಮೇಡಮ್. ಅದು
2: ಹಾಕಿದ್ರಾ?
11: ಹಾಕಿದ್ರು ಕೇಳಿ ನಾವು ಬಹಳ ಖುಷಿ ಆಯ್ತು. ಕಾಲೇಜ್ ಹೋದ್ರು ನಮ್ಗೆ ಖುಷಿ ಆಯ್ತು ಮೇಡಮ್.
2: ಹೌದಾ?
11: ಹೌದು ಮೇಡಮ್.
2: ಆಗ್ಲಿ ರಾಮಚಂದ್ರ ಅವ್ರೆ, ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ವಿಜಯ ಖಡ್ಗ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಮಾನವ ದಾನವನಾದ, ದೇವರು ಕಲ್ಲಾದ, ಕಲ್ಲಲ್ಲಿ ದೇವರ ಕಂಡ, ಆ ಮಾನವನೇನಾದ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾರಂಗದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಸಮುದ್ಯತಾ ಶ್ರೋತೃ ಬಳಗದ ಸದಸ್ಯೆಯರು.
1: ಜನಪದ ಗೀತೆಗಳು ನಮ್ಮ ಪೂರ್ವಜರು ನಮಗಾಗಿ ನೀಡಿರುವಂತಹ ಗೌರವದ ಆಸ್ತಿಯಾಗಿ ಸಂಸ್ಕೃತಿಯ ಜೀವಂತ ಸಾಕ್ಷಿಗಳಾಗಿವೆ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ.
2: ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಾವು ಸಿದ್ದರಾಮುಂಡಿಯಿಂದ ಸುವರ್ಣ ಅಂತ ಮೇಡಮ್.
2: ಯಾವ ಹಾಡು ಬೇಕಿತ್ತು ತಮಗೆ?
3: ನನಗೆ ಇದು, ಹಲೋ,
2: ಕೇಳ್ತಾ ಇದೆ, ಹೇಳಿ ಸರ್.
3: ಸತ್ಯ ಹರಿಶ್ಚಂದ್ರ ಫಿಲಮ್ ನಮೋ ಭೂತನಾಥ ಅಂತ ಹಾಡು ಹಾಕಿ ಮೇಡಮ್.
2: ಸತ್ಯ ಹರಿಶ್ಚಂದ್ರ ಮೂವಿದ?
3: ಸತ್ಯ ಮೂವಿದು. ನಮೋ ಭೂತನಾಥ ಅಂತ ಹಾಡು ಹಾಕಿ ಮೇಡಮ್.
2: ಹೌದಾ, ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ?
3: ಗೀತಾರಾಧನಾ ಮತ್ತೆ ಚಿಂತನ ಎಲ್ಲ ತುಂಬಾ ಚೆನ್ನಾಗಿ ಕೇಳ್ತೀನಿ ಮೇಡಮ್. ನಾನು ನಮ್ಮ ಜೀವನದಲ್ಲಿ 200 ರೇಡಿಯೋ ಪರ್ಚೇಸ್ ಮಾಡಿ ಕಳ್ಕೊಂಡಿದ್ದೆ ಮೇಡಮ್. ನನಗೆ 63 ವರ್ಷ. ನಂಗೀಗ ಪೊಲೀಸ್ ಇಲಾಖೆಯಲ್ಲಿದ್ದು ರಿಟೈರ್ಡ್ ಆದೆ.
2: ಆಯ್ತಾ,
3: ನಂಗೀಗ 63 ವರ್ಷ ಮೇಡಮ್.
2: ಗೊತ್ತಾಯ್ತು, ಹೇಳಿ ಸರ್.
3: ಆಮೇಲೆ ಮಂಗಳವಾರ ಹರಿಕತೆ ಕೇಳ್ತೀನಿ ಮೇಡಮ್. ಮಂಗಳವಾರ?
2: ಗೊತ್ತಾಯ್ತು, ಸಾಯಂಕಾಲ 4 ಗಂಟೆಗೆ ಪ್ರಸಾರ ಆಗತ್ತಲ್ಲ
3: ಮೇಡಮ್. ಹಲೋ ಮೇಡಮ್,
2: ಹೇಳಿ.
3: ನಾನು ಮಂಗಳವಾರ ಹರಿಕತೆ ಕೇಳ್ತೀನಿ ಮೇಡಮ್.
2: ಗೊತ್ತಾಯ್ತು ನಿಮ್ಗೆ. ಯಾಕೆ ನಾನು ಮಾತಾಡೋದ್ ಕೇಳಿಸ್ತಾ ಇಲ್ಲ ಅಂದ್ರೆ, ನಿಮ್ದು ರೇಡಿಯೋ ಇಂದ ಎಕೋ ಬರ್ತಾ ಇದೆ. ಅದಕ್ಕೆ ಆಗ್ಲಿ ಬಿಡಿ ಸರ್, ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ.
3: ನಮಸ್ತೆ ಮೇಡಮ್.
2: ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ ಹಾಡಿದ್ದಾರೆ ಘಂಟಸಾಲ ಮತ್ತು ಪೀಲೀಲಾ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತೆಗೆ ಪೆಂಡ್ಯಾಲ ನಾಗೇಶ್ವರ ರಾವ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ.

0: ಬಾನುಲಿ ಕೃಷಿ ಬೆಳಗು,
1: ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 28ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹುಬ್ಬಳ್ಳಿ ಮಾರ್ಬಳ್ಳಿ ಗ್ರಾಮದ ಕೃಷಿಕ ದಂಪತಿ ಟಿ ರಾಮಶೆಟ್ಟಿ ಹಾಗೂ ಸಿಎನ್ ಭಾಗ್ಯ ಅವರ ಅಗ್ನಿ ನ್ಯಾಚುರಲ್ ಫಾರಂನಲ್ಲಿ.
2: ನಾನು ರಾಮಶೆಟ್ಟಿ.
3: ನಾನು ಭಾಗ್ಯ.
2: ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳವು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
3: ದಯವಿಟ್ಟು ಎಲ್ಲರೂ ಬನ್ನಿ.
4: ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದವೋ.
1: ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ಗೂಳೂರು ಹೋಬಳಿ ಕೆ ಪಾಲಸಂದ್ರ ಗ್ರಾಮದ ಸಾವಯವ ಕೃಷಿಕ ಗೋವಿಂದಯ್ಯ.
0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಸಿರಿಧಾನ್ಯಗಳ ಬೇಸಾಯ ಮಾಹಿತಿ, ಸಮಗ್ರ ಕೃಷಿ ಪ್ರಾತ್ಯಕ್ಷಿಕೆ ಈ ಬಾರಿಯ ವಿಶೇಷ.
4: ಭೂಮಿ ತಾಯಿ ತಂದವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 28ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹುಬ್ಬಳ್ಳಿ ಮಾರ್ಬಳ್ಳಿ ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ.
1: ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ, ನಮಸ್ತೆ. ಯಾರು ಮಾತಾಡ್ತಿರೋದು? ಬೆಳಗೊಳನ? ಯಾವ ಹಾಡು ಬೇಕಿತ್ತು ಸರ್ ನಿಮ್ಗೆ?
2: ಮಲೆಮಾರುತದಿಂದ ನಟನ ವಿಶಾರದ ನಟಶೇಖರ ಅನ್ನೋದೊಂದು ಹಾಡು ಬೇಕಿತ್ತು.
1: ಹೌದಾ, ಏನ್ ಮಾಡ್ಕೊಂಡಿದ್ದೀರಿ ತಾವು?
2: ನಾವು ಗಾರೆ ಕೆಲಸ ಮಾಡೋದು. ಮೇಡಮ್,
1: ಹೌದಾ? ಹಾಗೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತೀರಾ ಕೆಲಸ ಮಾಡ್ತಾ ಮಾಡ್ತಾ?
2: ಹೌದು ಮೇಡಮ್, ಕೇಳ್ತೀವಿ ಸರ್. ಆದಷ್ಟು ಕೇಳ್ತೀವಿ.
1: ಹ್ಮ್ ಹ್ಮ್. ಯಾವ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗತ್ತೆ?
2: ಎಲ್ಲಾ ಕಾರ್ಯಕ್ರಮನೂ ಇಷ್ಟ ಮೇಡಮ್.
1: ಹ್ಮ್,
2: ಕೇಳ್ತಾ ಇರ್ತೀವಿ.
1: ಹೌದಾ, ಆಗ್ಲಿ. ಏನು ರವಿಚಂದ್ರ ಅಂದ್ರಿ ಅಲ್ವಾ ನಿಮ್ಮ ಹೆಸರು?
2: ಹೌದು ಮೇಡಮ್.
1: ಹಾ, ಹೀಗೆ ನಮ್ಮ ಕಾರ್ಯಕ್ರಮ ಇಲ್ಲ ಕೇಳ್ತಾ ಇರಿ ರವಿಚಂದ್ರ ಅವರೇ. ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ. ಮಲಯ ಮಾರುತ ಚಿತ್ರದ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್, ಹಾಡಿದ್ದಾರೆ ಕೆಜೆ ಯೇಸುದಾಸ್.

0: ಅಪ್ಪ 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
5: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
4: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
5: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
4: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
5: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
4: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
5: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
4: ಅರ್ಜಿ ಸಲ್ಲಿಸಲು ವಯೋಮಿತಿ: ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
5: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18 ಅಕ್ಟೋಬರ್.
5: ಭರ್ತಿ ಮಾಡಿ

0: ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
1: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 5700020.
0: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ.
2: ಹಲೋ ಆಕಾಶವಾಣಿ
3: ಮೇಡಮ್, ನಮಸ್ತೆ.
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ಮೇಡಮ್, ನಾನು ಶ್ರೀನಿವಾಸ್ ಅಂತ ಹೇಳಿ ಮಂಡ್ಯದಿಂದ ಮಾತಾಡ್ತೇನೆ.
2: ಹೇಳಿ ಶ್ರೀನಿವಾಸ್ ಅವರೇ, ನಿಮಗೆ ಯಾವ ಚಿತ್ರದ ಗೀತೆ ಬೇಕಿತ್ತು?
3: ನನಗೆ ಇವತ್ತು ನಾರದ ವಿಜಯ ಸಿನಿಮಾದು ಈ ವೇಷ ನೋಡಬೇಡ ಅಮ್ಮಯ್ಯ ಈ ಹಾಡನ್ನ ಪ್ರಸಾರ ಮಾಡಿ ಮೇಡಮ್. ಯಾಕೆಂದ್ರೆ ಇವತ್ತು ನಮ್ಮ ಚಲನಚಿತ್ರ ದಿಗ್ಗಜರಾದಂತ ಅನಂತ್ ನಾಗವ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬರ್ತಾ ಇದೆ.
2: ಹೌದು,
3: ನಮ್ ಕನ್ನಡಿಗರೆಲ್ಲ ಹೆಮ್ಮೆ ಪಡ್ತಕ್ಕಂತ ಒಂದು
2: ಖಂಡಿತ
3: ಶುಭ ದಿನ. ಇವತ್ತು ಅವರ ಒಂದೊಂದು ಸಿನಿಮಾನು ಒಂದೊಂದು ಮೈಲಿಗಲ್ಲಿ ಇರ್ಬೋದು. ನಾರದ ವಿಜಯ ಇರ್ಬೋದು, ಭಕ್ತ ಪ್ರಹ್ಲಾದ ಇರ್ಬೋದು, ಇವ್ರ ಒಂದೊಂದು ಸಿನಿಮಾಗಳು, ಮತ್ತೆ ಬೆಳದಿಂಗಳ ಬಾಲೆ ಸಿನಿಮಾ ಅಭಿನಯಗಳು ಅದ್ಭುತ ಅದ್ಭುತವಾದ ಅಭಿನಯ. ಮತ್ತೆ ಇನ್ನೊಂದು ಮೇಡಮ್, ಅವರ ಧ್ವನಿಯಲ್ಲಿ ಕನ್ನಡದ ಮಾತನ್ನ ಕೇಳಕ್ಕೆ ಎಷ್ಟು ಅದ್ಭುತ ನಿರ್ಗಳವಾಗಿ ಮಾತಾಡ್ತಾರೆ ಅಂದ್ರೆ ಕನ್ನಡವನ್ನ ನಿಜಕ್ಕೂ ಅದ್ಭುತ. ನಮ್ಮ ನಿಜಕ್ಕೂ ನಾವು ಕನ್ನಡಿಗರಾಗಿ ಒಂದು ಹೆಮ್ಮೆ ಪಡ್ತಕ್ಕಂತ ಶುಭ ದಿನ.
2: ಖಂಡಿತ, ನೀವು ನೋಡಿದಿರಾ ಅನಂತ್ ನಾಗ್ ಅವ್ರ ಸಿನಿಮಾಗಳನ್ನೆಲ್ಲ?
3: ಖಂಡಿತ ಮೇಡಮ್, ನಾವು ಯಾಕಂದ್ರೆ ಅವ್ರ ಅಭಿಮಾನಿ ಬಯಲುದಾರಿ ಸಿನಿಮಾದಲ್ಲಿ ಅವ್ರದ್ದು ಎಂತೆಂತ ಅದ್ಭುತ ಅದ್ಭುತ ಅಭಿನಯ. ಅವಳು ನಾನಿನ ಬಿಡಲ್ಲ ಸಿನಿಮಾ ಅಂತೂ ನಾವು ಬಾಲ್ಯದಲ್ಲಿ ಸಿನಿಮಾ ಟೆಂಟ್ ಗಳಲ್ಲಿ ನೋಡ್ತಾ ಇದ್ವು, ಭಯ ಪಟ್ಕೊಂಡ್ ಮನೆ ಬಂದಿರ್ತಕ್ಕಂತ ಸಿನಿಮಾ ಅದು. ಎಷ್ಟು ಅದ್ಭುತ ಮೂವಿ ಅಂತಂದ್ರೆ ನಾವ್ ಏನ್ ದೆವ್ವನೆ ಬಂದ್ಬಿಟ್ಟೇನೋ ನಾವು ಸಿನಿಮಾ.
2: ಹೌದು ಹೌದು, ನಿಜ ನಿಜ.
3: ಅವರ ಅಭಿನಯ, ಅವರ ಅಬ್ಬಾಬಾ ಅದ್ಭುತ ಅದ್ಭುತ ಅಭಿನಯ ಜಿಗುನು ತುಂಬಾ ಚೆನ್ನಾಗಿದೆ ಅವರ ಅಭಿನಯ ಸಿನಿಮಾಗಳೆಲ್ಲ. ಪ್ರಸಾರ ಮಾಡಿ ಮೇಡಮ್.
2: ಖಂಡಿತ.
3: ಮತ್ತೆ ಮಂಗಳಕ್ಕ ಈ ಬಾರಿ ತುಂಬಾ ಚೆನ್ನಾಗಿತ್ತು. ಮಂಗಳಕ್ಕ
2: ಯಾರು? ಮಂಗ್ಳಕ್ಕ ನಾನ್ ಕಮಲಕ್ಕ.
3: ಕಮಲಕ್ಕ ಕಮಲಕ್ಕ ಅದ್ಯಾರ್ಟಲ್ಲಿ ಇವತ್ತು ಈ ಬಾರಿ ನಮ್ಮ ಚಂದ್ರಣ್ಣಂಗೆಲ್ಲ ಚೆನ್ನಾಗಿ ಕಾಲ ಎಳೆದ್ರಿ, ಚೆನ್ನಾಗಿ ಬಂತು. ಸುಮಾರ್ದಿಂದ ನಿಲ್ಸೆ ಬಿಟ್ಟಿದ್ರಲ್ಲಕ್ಕ.
2: ಇಲ್ಲ ಇಲ್ಲ, ಅದು ತಿಂಗಳಲ್ಲಿ ಎರಡು ವಾರ ನಿಮ್ಗೆ ಹಟ್ಟಿ ಹರಟೆ ಬರುತ್ತೆ, ಮತ್ತೆ ಎರಡು ವಾರ ಕೃಷಿ ಮಾರಾಟ ರಂಗ ಇರತ್ತೆ ಪ್ರಾಯೋಜಿತ ಕಾರ್ಯಕ್ರಮ.
3: ಅದು ಹಾಗೆ ಈ ಪ್ರೆಸೆಂಟ್ ಪ್ರಚಲಿತ ಏನೇನು ಸಮಾಜಕ್ಕೆ ಏನ್ ಕೊಡ್ಬೇಕು ಅನ್ನೋದನ್ನ ನೀವು ಮೂರ್ ಜನ ಚೆನ್ನಾಗಿ ಕಾಲ ಎಳಿದ್ರಿ ಮಾತ್ರ. ತುಂಬಾ ಯಾವತ್ತು ಈ ಸಲ ಒಂದು ಮುಕ್ಕಾಲ್ ಗಂಟೆ ಟೈಮ್ ಬಂತು, ಚೆನ್ನಾಗಿದ್ದು ಈ ಸಲ ಮಾತ್ರ.
2: ಇಲ್ಲ, ಅದು 25-30 ನಿಮಿಷ ಇರತ್ತೆ.
3: ಅದೇ ತುಂಬಾ ಚೆನ್ನಾಗಿ ಬರ್ತದೆ. ನೀವು ಮೂರ್ ಜನ ನಮ್ ಚಂದ್ರಣ, ನೀವು ಮೂರ್ ಜನ ನಮ್ಗೆ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಮಾತಾಡ್ತೀರಿ, ನಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಯ್ತು.
2: ಆಗ್ಲಿ, ಬಹಳ ಸಂತೋಷ ಶ್ರೀನಿವಾಸ್ ಅವರೇ, ಇದೇ ರೀತಿ ಕಾರ್ಯಕ್ರಮ ಕೇಳ್ತಾ
3: ಇರಿ.
2: ಆಯ್ತು, ನಮಸ್ಕಾರ.
3: ನಮಸ್ಕಾರ
2: ಶ್ರೋತೃಗಳೇ, ಈಗ ಒಂದು ವಾಣಿಜ್ಯ ಜಾಹೀರಾತು, ನಂತರ ನಾರದ ವಿಜಯ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಗೀತೆಗೆ ಅಶ್ವಥ್ ವೈದಿ ಜೋಡಿಯ ಸಂಗೀತ ನಿರ್ದೇಶನವಿದೆ.
4: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು. ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ, ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಹಲೋ ಆಕಾಶವಾಣಿ.
4: ಹಲೋ ಮೇಡಮ್.
3: ಹಲೋ, ಯಾರು ಮಾತಾಡ್ತಿರೋದು?
4: ಮೇಡಮ್, ನಂಜನಗೂಡು ತಾಲೂಕು ಕಲ್ಕುಂದ ಗ್ರಾಮದಿಂದ ಮೇಡಮ್.
3: ಹಾ, ತಮ್ಮ ಹೆಸರು?
4: ಕೆಎಂ ಮಾದೇಸ್ವಾಮಿ ಅಂತ ಮೇಡಮ್. ಕೆಎಂ ಮಾದೇಸ್ವಾಮಿ,
3: ಮಹಾದೇವ ಸ್ವಾಮಿ ಅವರು. ಯಾವ ಹಾಡು ಬೇಕಿತ್ತು ಮಹಾದೇವ ಸ್ವಾಮಿ ಅವರೇ?
4: ಮೇಡಮ್, ನಮಗೆ ಸಮೇತ ಫಿಲಮ್ ಇದೆ ಮೇಡಮ್, ಪ್ರೀತಿಯು ಪ್ರೇಮವು, ಆ ಸಾಂಗ್ ಬೇಕು ಮೇಡಮ್.
3: ಹೌದಾ, ಏನು ಮಾಡ್ಕೊಂಡಿದ್ದೀರಿ ಮಹಾದೇವ ಸ್ವಾಮಿ ಅವರೇ?
4: ಮೇಡಮ್, ನಾವು ಹರಿಕಥೆ ಕೇಳಿದ್ರು ಮೇಡಮ್.
3: ಹೌದಾ, ಹ್ಞೂ, ಹರಿಕಥೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀರಾ?
4: ಹೌದು ಮೇಡಮ್, ಹರಿಕಥೆ ಭಜನೆ ಎಲ್ಲ ಮಾಡ್ತೀವಿ ಮೇಡಮ್.
3: ಹೌದಾ, ಯಾವಾಗ್ಲೂ ಇರತ್ತಾ ನಿಮ್ಗೆ ಅವಕಾಶಗಳು ಹರಿಕತೆ ಮಾಡೋದಕ್ಕೆ? ಅಥವಾ
4: ಅಂದ್ರೆ ಮೇಡಮ್, ತಿಂಗಳಲ್ಲಿ ಒಂದು 20 ಕಾರ್ಯಕ್ರಮ ಸಿಗ್ತವೆ ಮೇಡಮ್.
3: ಹೌದಾ, ಅಷ್ಟೊಂದು ಕಾರ್ಯಕ್ರಮಗಳು ಇರತ್ತಾ?
4: ಹೌದೌದು ಮೇಡಮ್, ಹೌದು ಮೇಡಮ್.
3: ಹ್ಮ್, ಅಂದ್ರೆ ಆ ಊರಿನಲ್ಲಿ ಅವರು ಆಯೋಜನೆ ಮಾಡಿರ್ತಾರ?
4: ಹೌದೌದು ಮೇಡಮ್.
3: ಇವಾಗ ಗಣಪತಿ ಹಬ್ಬದ ಸಮಯದಲ್ಲೂ ನಿಮ್ಗೆ ಹರಿಕತೆಗಳೇನಾದ್ರೂ ಇರತ್ತಾ? ಹೌದಾ, ಯಾವ ಊರು
4: ಮೇಡಮ್?
3: ಯಾವ ಊರು ನಿಮ್ದು ಅಂದ್ರಿ?
4: ನಮ್ದು ಕಲ್ಕುಂದ ಮೇಡಮ್, ಕಲ್ಕುಂದ ಅಂತ ಹೇಳಿ, ನಂಜನಗೂಡು ತಾಲೂಕು.
3: ಹೌದಾ, ಸರಿ ಸರಿ
4: ಮೇಡಮ್.
3: ಹಾ, ಈಗ ಗಣಪತಿ
4: ತುಂಬಾ ಚೆನ್ನಾಗಿ ಮಾಡ್ತೀರಿ ಮೇಡಮ್.
3: ಹಾ ಹಾ,
4: ಒಳ್ಳೆ ಕಾರ್ಯಕ್ರಮ. ಆದ್ರೆ ಮೇಡಮ್, ಜನಪದ ಗೀತೆ ಯಾರು ಕಲ್ಪಿಸಿಲ್ಲ ಮೇಡಮ್, ಅದು ಚೆನ್ನಾಗಿರ್ತದೆ ಮೇಡಮ್.
3: ನಿಮ್ಗೆ ಜನಪದ ಗೀತೆ ಕೇಳೋದಕ್ಕೆ ಇಷ್ಟನಾ?
4: ತುಂಬಾ ಇಷ್ಟ ಮೇಡಮ್. ಆರು ಕಾಲಕ್ಕೆ ಮಾಡ್ತೀರಿ ಮೇಡಮ್, ಅದು ಮಾಲೆಷ್ಟ ಆಯ್ತು ಇವಾಗ ಬಿಟ್ಟಿದ್ರೆ ಅದೊಂದು.
3: ಹಾ, ಸಮಯ ಬದಲಾಗಿದೆ.
4: ಹೌದು ಮೇಡಮ್, ಹೌದು ಮೇಡಮ್.
3: ಆಗ್ಲಿ ಮಹಾದೇವ್ ಸ್ವಾಮಿ, ಆಗ್ಲಿ ಮಹಾದೇವ್ ಸ್ವಾಮಿ ಅವರೇ, ನಮ್ಮ ಕಾರ್ಯಕ್ರಮಗಳು ಹೀಗೆ ಕೇಳ್ತಾ ಇರಿ. ನಮಸ್ಕಾರ. ಸಂಯುಕ್ತ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಂಗೀತಂ ಶ್ರೀನಿವಾಸ ರಾವ್. ಗೀತೆಯ ರಚನೆಕಾರರು ಜಿ ಉದಯಶಂಕರ್.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

0: ಇಂದು ಸಂಜೆ 6:50 ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿಯಲ್ಲಿ ಎಚ್ಐವಿ ಏಡ್ಸ್ ನಿಯಂತ್ರಣ ಹಾಗೂ ಗ್ರಾಮೀಣಾಭಿವೃದ್ಧಿ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ವಿಜಯಪುರದ ಉಜ್ವಲ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯ ಆಡಳಿತಾಧಿಕಾರಿ ವಾಸುದೇವ ಎಸ್ ತೋಳಬಂಧಿ ಹಾಗೂ ಚಾಮರಾಜನಗರದ ಚೈತನ್ಯ ನೆಟ್ವರ್ಕ್ನ ಯೋಜನಾ ವ್ಯವಸ್ಥಾಪಕರಾದ ಎಂ ಭಾಗ್ಯಮ್ಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕರೆಗೊಂದು ಗೀತೆ. ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸಮಯವಾಗಿದೆ 9:10:45. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಯಾವ ಹಾಡು ಬೇಕಿತ್ತು ಸರಸ್ವತಿ ಅವರೇ?
1: ನನಗೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ಮೇಡಮ್. ಅಕ್ಕಿಯ ಹಾರಿಗೆ ತಲೆ ತೂಗುವ ನಾನಾಗುವ ಹಾಸೆ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್, ಚಂದದ ಹಾಡು ಮೇಡಮ್.
0: ಆಗ್ಲಿ, ನಿಮ್ಗೆ ಇಷ್ಟವಾದಂತಹ
1: ಖುಷಿ ಆಗ್ತದೆ. ನಿಮ್ಮಲ್ಲಿ ಅಷ್ಟು ದೂರದಿಂದ ನಮಗೆ ಕಣ್ಣಿಗೆ ನೋಡ್ಲಿಲ್ಲ, ಆದ್ರೆ ನಿಮ್ಮಲ್ಲಿ ಪರಿಚಯದಿಂದ ಮಾತಾಡ್ತೇವಲ್ಲ ಮೇಡಮ್, ತುಂಬಾ ಖುಷಿ ಅಲ್ಲ ಮೇಡಮ್, ಹತ್ತಿರದಿಂದ ನೋಡ್ಬೇಕು ಅಂತ ಆಸೆ ಆಗ್ತದೆ ಮೇಡಮ್.
0: ಬನ್ನಿ ಮತ್ತೆ ಒಂದ್ಸರಿ, ನೀವು ಗೇಮ್ ಶೋ ನಲ್ಲಿ ನೋಡಿ ಗೆದ್ಬಿಟ್ರೆ ಆಕಾಶವಾಣಿಯವರೇ ನಿಮ್ಮನ್ನ ಕರೀತಾರೆ, ಬನ್ನಿ ನೋಡಿ ಅಂತ. ನೀವು ಗೇಮ್ ಶೋ ಅದ್ರಲ್ಲೆಲ್ಲ ಅದು ಭಾಗವಹಿಸ್ತೀರಾ?
1: ಅದಕ್ಕೆ ಕರೆ ಸಿಕ್ಕಿದ್ದು ಮೊನ್ನೆ ಕರೆ ಒಮ್ಮೆ ಸಿಕ್ಕಿದ್ದು ಮೇಡಮ್, ಆಗ್ಲೇ ಕಟ್ ಆಯ್ತು, ಮತ್ತೆ ಕರೆಯೇ ಸಿಕ್ಕುವುದಿಲ್ಲ ಮೇಡಮ್, ನಮ್ಗೆ ಏನಂತ ಗೊತ್ತಿಲ್ಲ.
0: ಅದು ಅಂದ್ರೆ ಎಷ್ಟೊಂದು ಜನ ಮಾಡ್ತಾ ಇರ್ತಾರಲ್ವಾ, ಹಾಗಾಗಿ ಲೈನ್ ಬಿಸಿ ಬರುತ್ತೆ.
1: ಒಮ್ಮೆ ಇದ ಈ ಚಿತ್ರಗೀತೆಗೆ ಸಹ ಕರೆಗೊಂದು ಗೀತೆಯಲ್ಲಿ ಸಹ ನಮಗೆ ಸಿಕ್ಕುದೇ ಅಪರೂಪ ಮೇಡಮ್, ಆದ್ರೆ ಪ್ರಯತ್ನ ಮಾಡ್ತೇವೆ ಕೇಳ್ತೇವೆ.
0: ಅದೇ ಎಷ್ಟೋ ಜನಕ್ಕೆ ಅದೇ ಬೇಸರ, ನಮ್ಗೆ ಲೈನ್ ಸಿಗೋದಿಲ್ಲ, ಮಾತನಾಡೋದಕ್ಕೆ ಆಗೋದಿಲ್ಲ, ಅಥವಾ ಯಾವ್ದಾದ್ರು ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗೋದಿಲ್ಲ ಅಂತ. ಯಾಕಂದ್ರೆ 100 ಜನ ಒಂದೇ ಸಮಯದಲ್ಲಿ ಮಾಡ್ತಾ ಇರ್ತಾರಲ್ವಾ, ಹಾಗಾಗಿ ನೆಟ್ವರ್ಕ್ ಬಿಸಿ ಇರತ್ತೆ. ಆಗ್ಲಿ ಸರಸ್ವತಿ ಅವರೇ, ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
1: ಆಯ್ತು, ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ನಮಸ್ತೆ. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ. ಕೆಎಸ್ ನರಸಿಂಹಸ್ವಾಮಿ ಅವರ ಗೀತ ರಚನೆಗೆ ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನವಿದೆ.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237477 2237478 ಅಥವಾ 2237499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಪ್ರೀತಿಯ ಕೇಳುಗರೆ, ಕಾದಂಬರಿ ವಿಹಾರದ ಬಾನುಲಿ ಓದಿಗಾಗಿ ಆಯ್ಕೆ ಮಾಡಿಕೊಂಡಿರುವ ದೇವನೂರು ಮಹಾದೇವ ಅವರ ಕುಸುಮ ಬಾಲೆ ಕಾದಂಬರಿಯ ಸಮೀಕ್ಷೆ

0: ಶಿಕ್ಷಕ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರಿಂದ ಇದೇ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಕಥಾ ಕಾಲಕ್ಷೇಪ, ಭಕ್ತ ಮಾರ್ಕಂಡೇಯ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 5 ಗಂಟೆಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ರೇಡಿಯೇಷನ್ ಆಂಕಾಲಜಿ. ಭಾಗವಹಿಸುತ್ತಾರೆ ಡಾಕ್ಟರ್ ಚೈತ್ರಾ ಕಟಕೋಲ್, ರೇಡಿಯೇಷನ್ ಆಂಕಾಲಜಿಸ್ಟ್. ಪ್ರಸ್ತುತಿ ಕೀರ್ತನ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಮೇಡಮ್, ಬೆಂಗಳೂರು ವಿಲ್ಸನ್ ಗಾರ್ಡನ್ ಇಂದ ಮೂರ್ತಿ ಅವರು. ಮೇಡಮ್,
1: ಹೌದಾ? ಮೂರ್ತಿ ಅವರೇ, ಯಾವ ಹಾಡು ಬೇಕಿತ್ತು ನಿಮ್ಗೆ?
2: ನಮ್ಮಮ್ಮನ ಸೊಸೆ ಅಂತ, ಹಳೆಯ ಸಿನಿಮಾ
1: ನಮ್ಮಮ್ಮನ ಸೊಸೆ. ಅದ್ರಲ್ಲಿ ಯಾವ ಹಾಡು ಬೇಕಿತ್ತು ನಿಮ್ಗೆ?
2: ರಮ್ಮಿ ಇಲ್ಲದೆ ಶೋ ಇಲ್ಲ ಅಂತ.
1: ರಮ್ಮಿ ಇಲ್ಲದೆ ಶೋ ಇಲ್ಲ ಅಂತಲ.
2: ಹೌದು ಮೇಡಮ್.
1: ಸರಿ, ನೀವು ಬೆಂಗಳೂರಿನಲ್ಲಿ ಇದ್ದೀರಾ, ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತೀರಾ ಮೈಸೂರು ಆಕಾಶವಾಣಿ?
2: ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಆಗ್ಲಿಂದಾನೆ ಕೇಳ್ತಾ ಇದ್ದೀನಿ ಮೇಡಮ್. ನಾನು ಸುಮಾರು 1-8 ವರ್ಷದಿಂದ ನ್ಯೂಸ್ ಆನ್ ಏರ್ ಎಲ್ಲ ಕೇಳ್ತೀನಿ. ನಿಮ್ಗೆ ಕರೆ ಮಾಡ್ತಾ ಇರ್ತೀನಿ ಮಧ್ಯಾಹ್ನ ಹೊತ್ತು. ಆಗ ಕರೆ ಮಾಡ್ತಾ ಇದೆ, ಈಗ ಸಿಕ್ತಲ್ಲ. ಮೆಸೇಜ್ ಕಳಿಸಿದ್ರು, ತುಂಬಾ ಜನ ಅಭಿಮಾನಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಮೆಸೇಜ್ ಓದ್ತಿರಲ್ಲ ಮಧ್ಯಾಹ್ನ ಹೊತ್ತು ನೋಡಿದ್ರೆ ಹಬ್ಬ ಅಂತ ಸಾಕಾಗ್ಬಿಡ್ತದೆ ನನಗೆ ಕೇಳಿಸ್ಕೊಂಡು.
1: ಅದೇ ಕೊನೆಯಲ್ಲಿ ಹೆಸರು ಓದ್ಬೇಕಲ್ಲ.
2: ಹೆಸರುಗಳು ಇರ್ತಾವ ಮೇಡಮ್, 100 ಮೇಲೆ ಇರ್ತದೆ ಮೇಡಮ್.
1: ಹೌದು, ಖಂಡಿತ.
2: ಆದ್ರೂ ನಾವು ಕಾಯ್ತೀವಿ, ನಮ್ ಹೆಸರು ಬರುತ್ತಲ್ಲ ನಮ್ಮ ಇದು ಅನ್ಬಿಟ್ಟಿದೆ. ಇದು ಮೈಸೂರು ಕೇಳ್ತೀನಿ, ಅದೇ ಶೋ ಟೈಮ್ ಕೇಳ್ತಾ ಇರ್ತೀನಿ. ನೀವು ಶೋ ಗೇಮ್ ಶೋ ಕೇಳ್ತಾ ಇರ್ತೀನಿ. ಅದು ಸಮಯನೇ ಸಿಗಲ್ಲ
1: ಅಂದ್ರೆ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ
2: ಕೃಷ್ಣ ಜನ್ಮಾಷ್ಟಮಿ ಇದರಲ್ಲ ಕೇಳ್ತಾ ಇದ್ದೀನಿ, ಪ್ರಶ್ನೆ ಚೆನ್ನಾಗಿತ್ತು. ಪಾರ್ಟಿಸಿಪೇಟ್ ಮಾಡಕ್ ಆಗಿಲ್ಲ, ಬಸ್ ಇದ್ರಲ್ಲಿ ಇದ್ಬಿಟ್ಟು.
1: ಹೌದಾ? ಸರಿ, ಮುಂದಿನ ಬಾರಿ ಭಾಗವಹಿಸಿ ಗೇಮ್ ಶೋ ನಲ್ಲಿ.
2: ಖಂಡಿತವಾಗ್ಲು ಮೇಡಮ್, ಭಾಗವಹಿಸ್ತೀನಿ. ನನಗೂ ತುಂಬಾ ಇದು ಅದರಲ್ಲಿ ಇವತ್ತು ತುಂಬಾ ರೇರ್. ಓಕೆ, ಟ್ರೈ ಮಾಡೋಣ ಇವತ್ತು ಅಂದ್ಬಿಟ್ಟಿದೆ. ಇವತ್ ಮಂಗಳವಾರ ಅಲ್ಲ ನಿಮ್ಮ ಅಂತ
1: ಟ್ರೈ ಮಾಡಿದ್ರಿ, ಕರೆ ಸಿಕ್ಕೇ ಬಿಟ್ಟಿದೆ.
2: ಪ್ರಯತ್ನಕ್ಕೆ ಫಲ.
1: ಹೌದು ಅಲ್ವೇ? ಅದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಅನ್ನೋದು.
2: ಹೌದು ಮೇಡಮ್.
1: ಆಗ್ಲಿ, ನಿಮ್ಮ ಈ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
2: ನಮ್ಗೆ ನಮ್ಮ ಮಿಸ್ಸಸ್ ಮಂಗಮ್ಮ ಅವ್ರ ಅಂದ್ರೂ ತುಂಬಾ ಇದನ್ನ ಬೆಂಗಳೂರಲ್ಲಿ ಹೆಚ್ಚಿಗೆ ಕೇಳ್ತೀವಿ. ಅದ್ರಲ್ಲಿ ನಾವು ಪತ್ರಗಳು ಬರೀತಾ ಇರ್ತೀವಿ. ಮೂರ್ತಿ ಮಂಗಮ್ಮ ಅಂದ್ರೆ ಫುಲ್ ಇಡೀ ಯೂತ್ ಭಾರತೀಯ ಬೆಂಗಳೂರಿನಲ್ಲಿ ತುಂಬಾ ನಮ್ಮ ಹೆಸರು. ನಮ್ಗೆ ಕರೆದು ಪ್ರಶಸ್ತಿನೂ ಕೊಟ್ಟಿದ್ರು, ಉತ್ತಮ ಶ್ರೋತೃ ಅಂತ.
1: ಓಹೋ, ಸರಿ ಸರಿ. ಅಂದ್ರೆ ನೀವು ಆಕಾಶವಾಣಿಗೆ ಒಬ್ಬ ಉತ್ತಮ ಶ್ರೋತೃವಾಗಿದ್ದೀರಿ.
2: ಹೌದು ಮೇಡಮ್, ಸುಮಾರು 50 ವರ್ಷದಿಂದ ಅಷ್ಟೇ ಮೇಡಮ್, ಚಿಕ್ಕ ಹುಡುಗ ಇದಾಗಿನ ಕೇಳ್ತಾ ಇದ್ದೀನಿ ಯೂತ್ ಭಾರತಿ.
1: ಓ ಸರಿ ಸರಿ, ಆಗ್ಲಿ, ನಮಸ್ಕಾರ.
2: ತುಂಬಾ ಖುಷಿ, ಧನ್ಯವಾದಗಳು ಮೇಡಮ್.
1: ನಮ್ಮ ಮನ ಸೊಸೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ತಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾಗಿ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ? ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನಾ ಆರ್. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಸ್ತ್ರೀ ಸ್ವಾತಂತ್ರ್ಯ ವಿಷಯದ ಕುರಿತು ಚರ್ಚೆ ಇದೆ. ಭಾಗವಹಿಸುತ್ತಾರೆ ಶಿಕ್ಷಕಿ ಶಾಂತಲಾ ಎಂರಾವ್, ಗೃಹಿಣಿ ಚಂದ್ರಿಕಾ ಹಾಗೂ ಉಪನ್ಯಾಸಕಿ ವೀಣಾ ಚಲುವರಾಜ್. ಪ್ರಸ್ತುತಿ ಕೆ ನೇತ್ರ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ.
2: ನಮಸ್ತೆ ಮೇಡಮ್, ಲೋಕೇಶ್ವರಿ ಅವರೇ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
2: ರಾಮಕೃಷ್ಣನಗರದಿಂದ ನಿರ್ಮಲಾ ಮಹಾದೇವ್. ಅಲ್ಲಿ ಗೇಮ್ ಶೋ ಅಲ್ಲಿ ಬಂದಿದ್ನಲ್ಲ ಮೇಡಮ್, ಮಾತಾಡ್ತಿದೆ, ನಿಮಗ್ ಜ್ಞಾಪಕ ಇದೆ?
0: ಖಂಡಿತ ಖಂಡಿತ ಇದೆ. ನಿರ್ಮಲಾ ಮಹಾದೇವ್ ಅವರೇ, ನಿಮ್ಗೆ ಯಾವ ಹಾಡು ಬೇಕಿತ್ತೀಗ?
2: ನಮ್ಮ ಮೊಮ್ಮಗು ಸಲುವಾಗಿ ಇಸ್ಮಾಯಿ ದೇವ್ ಅಂತ ತಿರುಗು ಬಣದ್ದು ಅಂದದ ಚಂದ್ರಿಣಿ ಅಂತಿದೆ ಅದು. ಮೊದ್ಲೊಂದ್ ದಿನ ಕೇಳಿದೆ ಅವ್ನು ಮಲಗ್ಬಿಟ್ಟಿದ್ದಾಗ, ಎತ್ತರಾಗಿದ್ದಾನೆ ಅದಕ್ಕೆ ಅವನ ಸಲುವಾಗಿ ಈ ಹಾಡು.
0: ಸರಿ ಸರಿ, ಮೊದ್ಲೊಂದ್ಸತಿ ಕೇಳ್ದಾಗ ಮೊಮ್ಮಗ ಮಲಗ್ಬಿಟ್ಟಿದ್ದ,
2: ಈಗ ಎಚ್ಚರಾಗಿದ್ದಾನೆ. ಇನ್ನು ಸ್ಕೂಲ್ ಇವತ್ ರಜಾ ಅವನಿಗೆ, 4 ವರ್ಷ ಅವನು.
0: ಸರಿ ಸರಿ, ಅವನಿಗೆ ಇಷ್ಟನಾ ಈ ಹಾಡು?
2: ಹೌದು ಮೇಡಮ್, ತುಂಬಾ ಇಷ್ಟ.
0: ಓ ಆಗ್ಲಿ, ಅಜ್ಜಿ ಮೊಮ್ಮಗಂಗೋಸ್ಕರ ಈಗ ತಿರುಗು ಬಾಣ ಚಿತ್ರದ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
2: ಆಯ್ತು ಮೇಡಮ್,
0: ನಮಸ್ಕಾರ.
2: ನಮಸ್ಕಾರ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರ ಯುಗಳ ಧ್ವನಿಯಲ್ಲಿರುವ ಈ ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯ್ ಗೋಪಾಲ್. ಸಂಗೀತ ಸಂಯೋಜನೆ ಸತ್ಯಂ ಅವರದು.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಂಡಿ ನೋವು ಮತ್ತು ಅದರ ನಿರ್ವಹಣೆ ಈ ಕುರಿತು ಮಾತನಾಡಲಿದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ಹರ್ಷ ಸಿಎಂ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಹಲೋ ಆಕಾಶವಾಣಿ.
3: ಹಲೋ ಮೇಡಮ್, ನಮಸ್ಕಾರ. ಮಂಡ್ಯದಿಂದ ಆರ್ ರಮೇಶ್ ಅಂತ.

0: ಮೇಡಮ್, ನನ್ನ ಹೆಸರು
1: ರಮೇಶ್ ಅವರೇ, ನಮಸ್ಕಾರ. ಯಾವ ಹಾಡು ಬೇಕಿತ್ತು ನಿಮ್ಗಿವತ್ತು?
0: ನನಗೆ ನಾನು ನಿನ್ನ ಬಿಡಲಾರೆ ಚಿತ್ರದಿಂದ ಮೇಡಮ್, ನಾನು ನೀನು ಒಂದಾದ ಮೇಲೆ ಈಗೇಕೆ ನೀ ದೂರ ಹೋಗುವಂತ ಇದೆಯಲ್ಲ, ಆ ಹಾಡು ಬೇಕಾಗಿತ್ತು ಮೇಡಮ್.
1: ಯಾಕಿಷ್ಟ ನಿಮ್ಗೆ ಈ ಹಾಡು?
0: ಇವತ್ತು ನಮ್ಮ ಅನಂತನಗರ್ಗೆ ಪ್ರಶಸ್ತಿ ಬರ್ತಾ ಇದೆ, ಪ್ಲಸ್ ಇದರಲ್ಲಿ ನಮ್ಮ ರಾಜ ನಾಗೇಂದ್ರರು ಒಂದು ಎರಡನೇ ಪ್ಯಾರದಲ್ಲಿ ಟ್ರಂಪೆಟ್ ಅಂತ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನುಡ್ಸಿದ್ದಾರೆ ಮೇಡಮ್. ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಪ ಪ ಬ ಪ ಬ ಪ ಪ ಪ ಬ
1: ಸರಿ ಸರಿ. ಅಲ್ಲ ಅದನ್ನ ನೀವೆಷ್ಟು ಚೆನ್ನಾಗಿ ನುಡಿಸ್ಬಿಟ್ರಲ್ಲ,
0: ಸ್ಯಾಕ್ಸೋಫೋನ್ ಅಲ್ಲಿ ನುಡಿಸಿದೆ ಹಿಂದೆ, ಒಂದ್ ಚಿಕ್ಕದು ಮಡಿಕೊಂಡಿದ್ದೆ ಪ್ರಾಕ್ಟೀಸ್ ಮಾಡುವೆ ಅಂದ್ರೆ, ರೇಡಿಯೋದಲ್ಲಿ ಕೇಳಿದ್ರೆ ಮಾತ್ರ ಅದು ಅಟ್ರಾಕ್ಷನ್ ಆಗುತ್ತೆ ಮೇಡಮ್, ಈ ಸ್ವರಗಳು ಸಂಗೀತಗಳು. ನಾವು ರೇಡಿಯೋ ಕೇಳಿದ್ರೆ ಏನ್ ಬೇಕಾದ್ರೂ ಕಲಿಬಹುದು ಅನ್ನೋದಕ್ಕೆ ಒಂದು ನಾ ಸಣ್ಣ ಉದಾಹರಣೆ ಮೇಡಮ್.
1: ನೀವು ಸ್ಯಾಕ್ಸೋಫೋನ್ ಕಲ್ತಿದ್ರಾ ರೇಡಿಯೋ ಕೇಳಿ?
0: ಹೌದು, ಅಂದ್ರೆ ಸುಮ್ನೆ ಪ್ರಾಕ್ಟೀಸ್, ಕ್ಲಾಸಸ್ ಸೇರಿಲ್ಲ, ಒಂದು ಹಾಬಿ ಮೇಡಮ್ ಅದ್ ನನಗೆ.
1: ಈಗ್ಲೂ ನುಡಿಸ್ತೀರಾ?
0: ಇದನ್ನ ನುಡಿಸ್ತೀನಿ ಅಂದ್ರೆ ಸುಮ್ನೆ ಪ್ರಾಕ್ಟೀಸ್, ಅದು ಹಾಬಿ ಅಂತಾರಲ್ಲ,
1: ಒಂದು ಹವ್ಯಾಸವಾಗಿ ಅದನ್ನ ನುಡಿಸ್ಕೊಳ್ತೀರಿ?
0: ಹೌದು, ಬೇರೆ ಬೇರೆ ಪಿಯಾನೋ ಗಿಟಾರ್ ಇವೆಲ್ಲ ನುಡಿಸ್ತಾ ಇರ್ತೀನಿ.
1: ಓಹೋ, ಸರಿ ಸರಿ. ಅಂದ್ರೆ ಸುಮಾರು ಇನ್ಸ್ಟ್ರೂಮೆಂಟ್ ಗಳು ಇಟ್ಕೊಂಡಿದ್ದೀರಾ?
0: ಹೌದು ಹೌದು, ಚಿಕ್ಕ ಚಿಕ್ಕ ಮೇಡಮ್, ಅದೇ ಅದು ಮೊದ್ಲಿಂದ ಚಿಕ್ಕದಿಂದ ಅಭ್ಯಾಸ ಐತೆ, ಹಾಗಾಗಿ ಇದ್ರಲ್ಲಿ ಸ್ವಲ್ಪ ಇವು ನಾ ಚಿಕ್ಕದ್ರಲ್ಲಿ ಈ ಸಿನಿಮಾ ನೋಡಿದಾಗ ಹೆದರ್ಕೊಬಿಟ್ಟಿದೆ ಮೇಡಮ್. ಆ ಮಟ್ಟದ ಅನಂತನಗರದ ಇದು ಅಭಿನಯ, ಅದ್ರಲ್ಲೂ ಮುಸುರಿ ಕೃಷ್ಣಮೂರ್ತಿ ಅವ್ರದ್ದೊಂದು ಬಿದ್ದು ಬಿದ್ದು ನಗ್ತೀವಿ, ಯಪ್ಪ ಏನೋ ಭಟ್ಟ ಅಂದ್ಬಿಟ್ಟು ಭಟ್ರದು ನಿಂಬೆಣ್ಣೆಲ್ಲ ಕೊಡ್ತಾರೆ ನೋಡಿ, ಏನೋ ನಿಮ್ಗೆ ಬಂದಿದ್ದು ನನಗೆ ಚೆನ್ನಾಗಿ ನೋಡ್ಕತ್ತೀರೋ ಭಟ್ಟ, ಚೆನ್ನಾಗಿರ್ಬೇಕಾನೋ ಅಂತ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅವ್ರೆಲ್ಲರೂ ಅಂದ್ರೆ, ಸೂಪರ್ ಹಿಟ್ ಫಿಲಮ್ ಮೇಡಮ್ ಅದು.
1: ಹೆದರ್ಕೊಂಡಿದ್ದೆ ಅಂದ್ರಲ್ಲ, ಸಿನಿಮಾಯಿಂದ ಮನೆಗೆ ಆರಾಮವಾಗಿ ಬಂದ್ರ?
0: ಬಂದೆ ಬಂದೆ ಬಂದೆ ಅಂದ್ರೆ ಆ ಚಿಕ್ಕದ್ರಲ್ಲಿ.
1: ಇಲ್ಲ ನಿಜವಾಗ್ಲೂ ಅದ್ರಲ್ಲಿ ಅನಂತ್ ನಾಗ್ ಅವ್ರ ಅಭಿನಯ ಎಷ್ಟು ಚೆನ್ನಾಗಿದೆ, ಅದೊಂದು ನೈಜ ಅಭಿನಯ. ಹೌದು ಬಿಡಿ, ಅದೆಂಥವ್ರಿಗೂ ಭಯ ಹುಟ್ಟಿಸುತ್ತೆ
0: ಮೇಡಮ್. ಇವಾಗ ಅಂದ್ರೆ ಕಂಪ್ಯೂಟರೈಸ್ಡ್, ಅವಾಗೆಲ್ಲ ಒರಿಜಿನಲ್ ಫೋಟೋಗ್ರಫಿಲಿ ಆ ತರ ತೆಗ್ದಿದ್ದಾರೆ ಅಂದ್ರೆ, ಅವ್ರು ವಿಜಯ್ ರೆಡ್ಡಿ ಇರ್ಬೇಕು ಡೈರೆಕ್ಟರ್, ಸೂಪರ್ ಅಲ್ಲಿ ತೆಗ್ದಿದ್ದಾರೆ ಮೇಡಮ್. ಅದ್ರ ತಕ್ಕಾಗೆ ಹಿನ್ನೆಲೆ ಸಂಗೀತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರಾಜನಗಂದ್ರು ಸೂಪರ್ ಆಗಿ ಕೊಟ್ಟಿದ್ದಾರೆ. ಆ ದೇವತು ಅನ್ಕೊಂಡ
1: ಈಗ ಏನಾಯ್ತು ಗೊತ್ತಾ ರಮೇಶ್ ಅವರೇ, ನಾವೇ ನಾನಿನ್ನ ಬಿಡಲಾರೆ ಸಿನಿಮಾ ನೋಡ್ದಂಗ ಆಗೋಯ್ತು, ಅಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡಿದ್ರಿ ನೀವೀಗ. ಓಹೋ, ನೀವು ಅದೆಲ್ಲ ಬೇರೆ ನೋಟ್ ಮಾಡಿ ಇಟ್ಕೊಂಡಿರ್ತೀರಾ?
0: ಗೊತ್ತಾಗುತ್ತೆ ಯಾವ ಯಾರತ್ರ ಯಾವತ್ ಮಾತಾಡಿರ್ತೀನಿ, ಯಾವ ಹಾಡು ಕೇಳಿರ್ತೀನಿ ಅಂತ ನೆನಪಿರುತ್ತೆ.
1: ಆಗ್ಲಿ ರಮೇಶ್ ಅವರೇ, ಆಕಾಶವಾಣಿ ಮೇಲಿನ ನಿಮ್ಮ ಅಭಿಮಾನ ಹೀಗೆ ಇರ್ಲಿ. ಈಗ ನೀವು ಮೆಚ್ಚಿರೋ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ.
0: ತುಂಬಾ ಸತ್ಯದ ಧನ್ಯವಾದ. ನಮಸ್ಕಾರ.
1: ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್. ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
1: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
0: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ,
1: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
0: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
0: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
1: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
0: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
1: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2026.
1: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
0: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 570020.
1: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ.
2: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
3: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
2: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ.

0: Market Stage, Mysuru or visit vvce.ac.in.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:45 ಪರಿಸರದ ಉಳಿವಿಗೆ ಉದಾಸೀನ ಬೇಕೆ? ಈ ಕುರಿತು ಮಾತನಾಡುತ್ತಾರೆ ಕೆಆರ್ಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಬಲ್ಲೇನಹಳ್ಳಿ ಮಂಜುನಾಥ್. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಗುರುರಾಜ್ ಮಾಲವೀಕರಣಂ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
2: ಮೇಡಮ್ ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಮೇಡಮ್ ನಾವಿಲ್ಲಿ ಗಂಗಾವತಿಯಿಂದ ರೀ, ಗಂಗಪ್ಪ ಬಡಿಗೇರ್ ಅಂತ.
1: ಗಂಗಪ್ಪ ಬಡಿಗೇರ್ ಅವರೇ, ಯಾವ ಹಾಡ್ಬೇಕಿತ್ತು ನಿಮ್ಗೆ?
2: ಮೇಡಮ್ ನಮ್ಗೆ ಅದು ಚಿರಂಜೀವಿ ಚಿತ್ರದ ಹಳೆಯದು, ಅದರಲ್ಲಿ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಅಂತ ಇದೆ ಅಲ್ರಿ, ಆ ಹಾಡು ಪ್ರಸಾರ ಮಾಡ್ಬೇಕಾಗಿತ್ತು ರೀ.
1: ನಿಮ್ಗೆ ಹಳೆ ಚಿತ್ರಗೀತೆಗಳು
2: ತುಂಬಾ ಇಷ್ಟ ರೀ ಮೇಡಮ್?
1: ಆಗ್ಲಿ ಗಂಗಪ್ಪ ಅವರೇ, ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ. ಚಿರಂಜೀವಿ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಎಲ್ಆರ್ ಆಂಜಲಿ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿರುವ ಈ ಗೀತೆಯ ರಚನೆಕಾರರು ವಿಜಯ ನಾರಸಿಂಹ.

0: ಕನ್ನಡ ನುಡಿ ಪಯಣ,
1: ಕನ್ನಡ ನುಡಿ ಪಯಣ,
2: ಕನ್ನಡ ರೋಮಾಂಚನವಿ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
3: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
4: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
1: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ.
5: ಹಲೋ ಆಕಾಶವಾಣಿ.
6: ನಮಸ್ತೆ ಮೇಡಮ್.
5: ನಮಸ್ತೆ, ಯಾರು ಮಾತಾಡ್ತಿರೋದು?
6: ಮೇಡಮ್, ನಾನು ಶ್ರೀಕೋಟೆ ತಾಲೂಕು ಕೊಮ್ಮರಗಳ್ಳಿಯಿಂದ ದೇವಿರಮ್ಮ ಅಂತ. ಮೇಡಮ್.
5: ಹೌದಾ, ದೇವಿರಮ್ಮ ಅವರೇ, ಯಾವ ಹಾಡು ಬೇಕಿತ್ತು ನಿಮ್ಗೆ?
6: ಮೇಡಮ್, ಇಷ್ಟು ಸೇನೆ ಇಂದ ಇಷ್ಟರಿ ಗೊತ್ತಾ ಇಷ್ಟರಿ ಗೊತ್ತಾಗ್ಬೇಕಿತ್ತು ಮೇಡಮ್.
5: ಹ್ಮ್, ನೋಡಿದಿರಾ ಸಿನಿಮಾ?
6: ಖಂಡಿತ ನೋಡಿದಿರಿ ಮೇಡಮ್. ಒಂದೇ ಒಂದೇ ಹೋದ ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಮೇಡಮ್ ನಂಗೆ.
5: ಹ್ಮ್.
6: ನಾನು JSS ಸಂಸ್ಥೆ ಕಡೆಯಿಂದ ಟೈಲರಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಈ ಮಡಿಕೇರಿ ಸೈಡ್ ಒಂದು ಟ್ರಿಪ್ ಕರ್ಕೊಂಡು ಹೋಗಿದೆ ಮೇಡಮ್. ಆ ಮಕ್ಕಳು ನನ್ಗೆ ಹೋಲಿಸ್ಕೊಂಡು ಈ ಹಾಡನ್ನ ಆಡ್ತಾ ಇದ್ರು ಮೇಡಮ್, ಡಾನ್ಸ್ ಮಾಡ್ಕೊಂಡು. ಅದು ನನಗೆ ತುಂಬಾನೇ ನೆನಪಲ್ಲಿ ಕಾಡ್ತಾ ಇತ್ತು ಮೇಡಮ್. ಅದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಿದ್ದೆ ಮೇಡಮ್, 10 ಸರಿ ಮಾಡಿ 10ನೇ ಸರಿ ಸಿಗ್ತಾ ಇರೋದು ಮೇಡಮ್ ಇದು.
5: ಸರಿ ಸರಿ
6: ಮೇಡಮ್, ನಾನು ಆಕಾಶವಾಣಿ ಬಂದು ಮೇಡಮ್, ತುಂಬಾ ಎಷ್ಟು ಕೊರೋನಾದಿಂದ ನಾನು ತುಂಬಾ ಮಾಸ್ಕ್ ಎಲ್ಲ ಹೊಲ್ಕೊಡ್ತಾ ಇದ್ದೆ. ಪ್ರಭು ಸ್ವಾಮಿ ಮರಿಮಠ ಸರ್, ಶಂಕರಪ್ಪ ಸರ್ ಎಲ್ಲಾರು ನನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ರು, ಕೊರೋನಾದಲ್ಲಿ ಮಾಸ್ಕ್ ಫ್ರೀಯಾಗಿ ಹೊಲ್ಕೊಡ್ತೀರಾ ಅಂತ. ಮತ್ತೆ ನನ್ನ ಹವ್ಯಾಸ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ರೇಡಿಯೋ ಕೇಳೋದು. ನಾನೊಬ್ಬ ಟೈಲರ್ ಮೇಡಮ್.
5: ಸರಿ ಸರಿ.
6: ಒಳಗಡೆ ಟಿವಿ ನೋಡಿದ್ರೆ ಟೈಮ್ ಎಷ್ಟು ಅಂತ ರೇಡಿಯೋ ಹಾಕೊಂಡು ಕುಮ್ಮನ್ ಕೇಳ್ತಾ ಇರ್ತೀನಿ ಮೇಡಮ್. ಮತ್ತೆ ಮಧ್ಯಾಹ್ನ SMS, ಸಂಜೆ SMS ಎಲ್ಲ ಮಾಡ್ತೀನಿ ಮೇಡಮ್.
5: ರೇಡಿಯೋ ಕೇಳ್ತಾ ಕೇಳ್ತಾ ನಿಮ್ ಕೆಲಸ ಮಾಡ್ಕೋತೀರಿ
6: ಮೇಡಮ್. ಈಗ ತಾನೇ ಮಾಡಿದ್ರೆ ನಮ್ ರಮೇಶ್ ಅಂತ ಮಂಡ್ಯದಿಂದ ಅಪ್ಪ ಹುಡಿಕೊಂಡೇ ಬಂದ್ಬಿಟ್ಟಿದ್ರು, ಯಾರೋ ದೇವಿರಮ್ಮ ಅಂತ.
5: ಅಂದ್ರೆ ನಿಮ್ಗೆ ಆಕಾಶವಾಣಿ ಕಡೆಯಿಂದ ಎಷ್ಟೊಂದ್ ಜನ ಫ್ರೆಂಡ್ಸ್ ಕೂಡ ಆಗಿದ್ದಾರೆ.
6: ಫ್ರೆಂಡ್ ಆಗಿದ್ದಾರೆ ಮೇಡಮ್. ಅವ್ರು ಕೇಳ್ತಾ ಇದ್ದೀನಿ, ನಿಂಗೆ ಹೆಂಗ್ ಲೈನ್ ಸಿಗ್ತದೆ ಅಂತ. ಈ ನಡುವೆನೆ ಇಲ್ಲ ಮೇಡಮ್.
5: ಅದೇ ಎಲ್ಲರೂ ಕೇಳಿ ಕೇಳಿ ನಿಮ್ಗೆ ನೋಡಿ ಲೈನ್ ಸಿಗದ್ ನಿಂತೋಯ್ತು. ಆಗ್ಲಿ,
6: ಖುಷಿ ಆಗ್ತಿದೆ ಮೇಡಮ್, ಈಗ ಲೈನ್ ಸಿಗ್ತಲ್ಲ ಅಂತ.
5: ಆಯ್ತು, ಈಗ ನೀವು ಮೆಚ್ಚುರೋ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ.
6: ನಮಸ್ತೆ ಮೇಡಮ್.
5: ವಿಷ್ಣು ಸೇನಾ ಚಿತ್ರದ ಗೀತೆ, SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ರಚನೆಕಾರರು ಉಪೇಂದ್ರ, ಸಂಗೀತ ದೇವಾ ಅವರದು.

0: ಇದುವರೆಗೆ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ತಾಂತ್ರಿಕ ಸಹಾಯ ಐ ವನಿತಾ ಹಾಗೂ ಎಂಎನ್ ಮುರಳೀಧರ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್

0: ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಪ್ರೀತಿಯ ಕೇಳುಗರೇ, ಕಾದಂಬರಿ ವಿಹಾರದ ಬಾನುಲಿ ಓದಿಗಾಗಿ ಆಯ್ಕೆ ಮಾಡಿಕೊಂಡಿರುವ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಸಮೀಕ್ಷೆ ವಿಮರ್ಶಕ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರಿಂದ ಇದೇ ಶುಕ್ರವಾರ 12:45 ನಿಮಿಷಕ್ಕೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ಇಂದು ಮಧ್ಯಾಹ್ನ 1:20 ವೀಣಾ ಶ್ರೀನಿವಾಸ್ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನ ಪ್ರಸಾರವಾಗಲಿದೆ. 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ನೇರಫೋನಿನ್ ಕಾರ್ಯಕ್ರಮ, ವಿಷಯ ರೇಡಿಯೇಷನ್ ಆಂಕಾಲಜಿ. ಭಾಗವಹಿಸುತ್ತಾರೆ ಡಾಕ್ಟರ್ ಚೈತ್ರಾ ಕಟಕೋಲ್, ರೇಡಿಯೇಷನ್ ಆಂಕಾಲಜಿಸ್ಟ್. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:00. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ ಇದಿ ನೀಕು ನ್ಯಾಯಮ, ರಾಗ ಗಮನಶ್ರಮ, ಮಿಶ್ರ ಚಾಪುತಾಳ.

ಇನ್ನು ಮುಂದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀ ಗುರುಣಾ ಪಾಲಿತೋಸ್ಮಿ, ರಾಗ ಪಾಡಿ ರೂಪಕತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದಸುಧಾರಾಣಿ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನ ಪ್ರಸಾರವಾಗಲಿದೆ. ರಾತ್ರಿ 9:30 ಬಿ ರಾಜಂ ಅಯ್ಯರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಸಮಯ 10:31. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ದಿಲ್ವಾಲೆ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಮತ್ತು ಅಂತರ ಮಿತ್ರ. ಅಮಿತಾಭ್ ಭಟ್ಟಾಚಾರ್ಯ ಅವರ ಗೀತೆಗೆ ಪ್ರೀತಮ್ ಸಂಗೀತ ನೀಡಿದ್ದಾರೆ.

0: ಆಶಿಕಿ ಟು ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದ್ದವರು ಅರ್ಜಿತ್ ಸಿಂಗ್, ಸಾಹಿತ್ಯ ಮತ್ತು ಸಂಗೀತ ಮಿಥುನ್ ಅವರದು.
1: ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
3: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
4: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದ್ರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
5: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಜಿ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಅರ್ಷದೀಪ್ ಕೌರ್, ವಿಭಾ ಸರಾಫ್ ಹಾಗೂ ಶಂಕರ್ ಮಹಾದೇವನ್. ಗುಲ್ಜಾರ್ ಅವರ ಸಾಹಿತ್ಯ, ಶಂಕರ್ ಈಶಾನ್ ಮತ್ತು ಲಾಯ್ ಅವರ ಸಂಗೀತ ನಿರ್ದೇಶನವಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನಿತಿನ್ ಮುಖೇಶ್, ಶಬ್ಬೀರ್ ಕುಮಾರ್, ಅಲ್ಕಾ ಯಾಜ್ಞಿಕ್ ಮತ್ತು ಸಂಗಡಿಗರು ಹಾಡಿರುವ ತೇಜಾಬ್ ಚಿತ್ರದ ಗೀತೆಯನ್ನು.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಸಮಯ ಸರಿಯಾಗಿ 11 ಗಂಟೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ.

ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ. ಕಾರ್ಯಕ್ರಮದ ಪ್ರಸ್ತುತಿ ಸಹನಾ.

ಕೇಳುಗರೆಲ್ಲರಿಗೂ ನಮಸ್ಕಾರ. ಇಂದಿನ ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಎಂದಿನಂತೆ ಇವತ್ತು ಕೂಡ ಪತ್ರಕರ್ತರು ಒಂದಷ್ಟು ವಿಶೇಷ ಸುದ್ದಿಗಳು ಹಾಗೆ ಅದರ ಹಿಂದಿನ ಕಥೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಹಾಗೆ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ತಮಗೆ ಗೊತ್ತಿದೆ. ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸೋದಕ್ಕೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಎರಡು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಗಮನ ಇಟ್ಟು ಕೇಳಿ. ಹೆಸರೇ ಇಲ್ಲದಿರೋದು ಅಂತ ಅಂದರೆ ನಿಮಗೆ ಏನು ನೆನಪಾಗತ್ತೆ ಅಂತ, ಅಥವಾ ಹೆಸರೇ ಇಲ್ಲದೇ ಇರೋದು ಅಂತ ಏನಿರಬಹುದು ಹೆಸರು ಇಲ್ಲದೇ ಇರೋದು ಅಂತ ಒಂದು ಪ್ರಶ್ನೆ. ಹಾಗೆ ಈಗ ಈ ಒಂದು ವಾಟ್ಸಪ್ ಪ್ರಶ್ನೆ ನಾನು ನಿಮಗೆ ಏನು ಕೇಳ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಆಸಕ್ತಿದಾಯಕವಾದಂತಹ ಕಥೆ ಅಥವಾ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಅಲ್ವಾ. ಸೊ ಆ ರೀತಿ ಆಸಕ್ತಿದಾಯಕವಾದಂತಹ ಕಥೆ ಅಥವಾ ಸುದ್ದಿ ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ, ಡೆವಲಪ್ಮೆಂಟಲ್ ಸ್ಟೋರೀಸ್ ಅಂತ ಏನು ಹೇಳ್ತಾರೆ, ಸೊ ಆ ರೀತಿಯ ಸುದ್ದಿ ಅಥವಾ ಕಥೆ ನಿಮಗೂ ಕೂಡ ಗೊತ್ತಿದ್ದರೆ, ನಿಮ್ಮ ಸುತ್ತ ಆ ರೀತಿಯ ಯಾವುದಾದ್ರೂ ಘಟನೆ ನಡೆದಿದ್ದರೂ ಕೂಡ ನೀವು ಅದನ್ನು ನಮಗೆ ಸಂದೇಶದ ಮೂಲಕ ಕಳಿಸಬಹುದು ವಾಟ್ಸ್ಆ್ಯಪ್ನಲ್ಲಿ. ಆದರೆ ಈ ಒಂದು ಸುದ್ದಿ ಅಥವಾ ಕಥೆಯನ್ನು ನೀವು ಕಳಿಸೋ ಹಾಗಿದ್ರೆ ಆ ಸುದ್ದಿ ಕಥೆಯ ಜೊತೆಗೆ ನಿಮ್ಮ ಒಂದು ಸಂಪರ್ಕ ಸಂಖ್ಯೆ ಮೊಬೈಲ್ ಸಂಖ್ಯೆಯನ್ನು ಕೂಡ ಅದರ ಜೊತೆಗೆ ಕಳಿಸಿ. ಯಾಕೆ ಅಂತ ಹೇಳಿದ್ರೆ, ವಿಶೇಷವಾದಂತಹ ಆಯ್ದ ಸುದ್ದಿಯನ್ನು ನಾವು ಪರಿಗಣಿಸಿ ಯಾರು ಆ ಒಂದು ವಿಶೇಷವಾದಂತಹ ಸುದ್ದಿಯನ್ನು ಅಥವಾ ಕಥೆಯನ್ನು ನಮಗೆ ಕಳಿಸಿರ್ತಾರೋ ಅವರಿಗೆ ಮುಂದಿನ ಸಂಚಿಕೆಯಲ್ಲಿ ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗಿದ್ರೆ ಗೊತ್ತಾಯ್ತಲ್ವಾ, ಇವಾಗ ಎರಡು ಪ್ರಶ್ನೆ ಇದೆ. ಒಂದು, ನಾನಿವತ್ತು ಹೇಳುವಂತಹ ಸುದ್ದಿ ಹೆಸರೇ ಇಲ್ಲದಿರೋದು ಅಂತ ಅಂದರೆ ಏನು ನೆನಪಾಗುತ್ತೆ, ಅಥವಾ ಹೆಸರು ಇಲ್ಲದೇ ಇರೋದು ಅಂತ ಅಂದರೆ ಏನಿರಬಹುದು ಅನ್ನುವಂಥದ್ದು, ಅದರ ಕುರಿತಾಗಿ ಒಂದು ಸುದ್ದಿಯನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಯಾವುದಾದರೂ ವಿಶೇಷವಾದಂತಹ ಸುದ್ದಿಗಳು ನಿಮಗೂ ತಿಳಿದಿದ್ರೆ ಅದನ್ನು ಕೂಡ ನೀವು ನಿಮ್ಮ ಸುದ್ದಿಯ ಜೊತೆಗೆ ನಿಮ್ಮ ಸಂಪರ್ಕ ಸಂಖ್ಯೆಯ ಸಮೇತ ನಮಗೆ ಸಂದೇಶವನ್ನು ಕೂಡ ಕಳಿಸಿ. ಆದರೆ ಈ ಒಂದು ಸುದ್ದಿಯ ಸಂದೇಶ ಏನಿದೆ ಅಂದರೆ, ನಿಮಗೆ ತಿಳಿದಿರುವಂತಹ ವಿಶೇಷವಾದ ಸುದ್ದಿ ಅಥವಾ ಕಥೆಯನ್ನು ಇವತ್ತು ನೀವು ಮಧ್ಯಾಹ್ನ 12 ಗಂಟೆಯ ಒಳಗೆ ಸಂದೇಶವನ್ನು ಕಳಿಸಬೇಕು. 12 ಗಂಟೆಯ ನಂತರ ನೀವು ಸಂದೇಶ ಕಳಿಸಿದ್ರೆ ಪರಿಗಣಿಸೋಕ್ಕೆ ಸಾಧ್ಯ ಆಗೋದಿಲ್ಲ. 12 ಗಂಟೆ ಒಳಗಡೆ ನಿಮಗೆ ಕಳಿಸೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ನಮಗೆ ಪತ್ರ ಬರಿಬೋದು ಅಥವಾ ಮೇಲ್ ಕೂಡ ಮಾಡಬಹುದು. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ವರ್ತಮಾನ ವೃತ್ತಾಂತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು, 5700020. ಹಾಗೆ ಮೇಲ್ ಐ ಡಿ replyaimysuru@gmail.com, replyaimysuru@gmail.com. ಕೇಳುಗರೆ, ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಈ ವಿಳಾಸಕ್ಕೆ ಅಥವಾ ಮೇಲ್ ಮೂಲಕ ನಮಗೆ ಕಳಿಸಬಹುದು, ಹಾಗೆ ತಿಳಿಸಬಹುದು. ಕೇಳುವರೆ, ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ, ನಂತರ ಒಬ್ಬರು ಪತ್ರಕರ್ತರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ.

0: ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ವೈಗ ಜಗದೀಶ್ ಅಂತ ಹೇಳಿ ಹಿರಿಯ ಪತ್ರಕರ್ತರು, 30 ವರ್ಷಗಳ ಅನುಭವ ಇವರಿಗೆ. ಹಲವಾರು ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರಜಾವಾಣಿ ಪತ್ರಿಕೆಯ ಬೆಂಗಳೂರು ಬ್ಯೂರೋ ರಾಜಕೀಯ ಹಾಗೆ ನಗರ ವಿಭಾಗದ ಮುಖ್ಯಸ್ಥರಾಗಿ ತಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಸಾಹಿತ್ಯ ಆಸಕ್ತಿ ಇರುವಂಥ ಇವರು ಕೆಲವು ಪುಸ್ತಕಗಳು ಹಾಗೆ ಲೇಖನವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಜಗದೀಶ್ ಸರ್ ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ತುಂಬ ಸಣ್ಣದಾಗಿ ನಿಮ್ಮ ಬಗ್ಗೆ ಹೇಳಿದೆ, ಆದರೆ 30 ವರ್ಷಗಳ ನಿಮ್ಮ ವೃತ್ತಿ ಜೀವನ ಖಂಡಿತವಾಗಲೂ ಬಹಳಷ್ಟು ಇರುತ್ತೆ ವಿಚಾರಗಳು. ಪತ್ರಕರ್ತರಾಗಿ ನಿಮ್ಮ ಅನುಭವಗಳು ಸಾಕಷ್ಟು ಇರುತ್ತೆ. ಸರ್, ಮೊದಲನೇ ಪ್ರಶ್ನೆ ಏನಂತ ಅಂದರೆ, ನೀವು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಸರ್?
1: ನಾನು

0: ಅಂತಹ ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಕನ್ನಡ MA ಮಾಡಿ ಲೆಕ್ಚರ್ ಆಗ್ಬೇಕು ಅಂತ ಹೊರಟಿದ್ದೆ. ನಮ್ಮಂತಹ ಆಸಕ್ತಿ ಆರಂಭದಿಂದ ನಾನು PUC ಪತ್ರಿಕೆಗಳಿಗೆ ಬರಿತಾ ಇದ್ದೆ. ಅದು ಬೇರೆ ಬೇರೆ ಪತ್ರಿಕೆಗಳು ಅವತ್ತಿನ ಕಾಲದಲ್ಲಿ ಕನ್ನಡ ಪ್ರಭಾ ಇರ್ಬೋದು, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಲಂಕೇಶ್ ಪತ್ರಿಕೆ, ಇತರ ಸಾಹಿತ್ಯ ಪತ್ರಿಕೆಗಳ ಬಗ್ಗೆ ಒಲವು ಜಾಸ್ತಿ ಇತ್ತು ಸಾಹಿತ್ಯದ ಮೇಲೆ. ಹಾಗಾಗಿ ಪತ್ರಿಕೆ ಒಂದು ಮುಖ್ಯ ಉದ್ದೇಶ ಬಂದಿತ್ತು. ಆಕಸ್ಮಿಕವಾಗಿ ಪತ್ರಿಕೆಗೆ ಬಂದೆ ನಾನು. ಕನ್ನಡ ಒಂದು ವರ್ಷ ಲೆಕ್ಚರ್ ಆಗಿ ಕೆಲಸ ಮಾಡಿದೆ ಕನ್ನಡ ಉಪನ್ಯಾಸಕನಾಗಿ. ಆನಂತರ ಅದು ವೃತ್ತಿ ಕಾಯಂ ಆಗದೆ ಇರೋ ಕಾರಣಕ್ಕೆ ಈ ವೃತ್ತಿಯನ್ನ ಆರಿಸ್ಕೊಂಡು ಬಂದೆ. ಅದಕ್ಕೆ ಆಸಕ್ತಿ ಪತ್ರಿಕೆ ಮೇಲೆ ಬಹಳ ವರ್ಷದಿಂದ, ಅಂದ್ರೆ PUC ನಾನು ಬರಿತಾ ಇದ್ದೆ. ಡಿಗ್ರಿನಲ್ಲಿದ್ದಾಗ ಎಲ್ಲಾ ಕಡೆನೂ ಕೂಡ ಬರಿತಾನೆ ಇದ್ದೆ ಪತ್ರಿಕೆಗಳಿಗೆ ನಿರಂತರವಾಗಿ ವರದಿಗಳನ್ನ ಅಥವಾ ಲೇಖನಗಳನ್ನ. ಹಾಗಾಗಿ ವೃತ್ತಿ ಹೇಳ್ಕೊಂಡ್ಬಂತು. ಮುಖ್ಯವಾಗಿ ಸಾಮಾಜಿಕ ಕಳಕಳಿ, ಸಮಾಜದಿಂದ ಏನಾದ್ರು ಬದಲಾವಣೆ ಮಾಡಬಹುದಾ ಎನ್ನುವ ಒಂದು ಆಸಕ್ತಿಯಿಂದ ಪತ್ರಿಕೆಗೆ ಬಂದಿತ್ತು. ಮತ್ತು ಬರಹದ ಮೇಲೆ ನಾನು ಕಂಡಪ್ಪೆ ತುಡಿತಾ ಇತ್ತು, ಏನಾದ್ರು ಬರೀಬೇಕು ಅಂತ ಹೇಳಿ. ಸಾಹಿತ್ಯ ಒಂದು ಬೇರೆ, ಮತ್ತು ಜನರಿಗೆ ನೇರವಾಗಿ ಸಂಪರ್ಕಿಸುವಂತಹ, ಜನರ ಕಷ್ಟಗಳಿಗೆ ಧ್ವನಿಯಾಗುವಂತಹ, ಆ ತರದ ಸಾಮಾಜಿಕವಾದಂತಹ ಸಮಸ್ಯೆಗಳನ್ನ ಬಿಂಬಿಸುವ ಕೆಲಸ ಮಾಡಬೇಕು ಅನ್ನುವಂತಹ ಆಸಕ್ತಿಯ ಕಾರಣಕ್ಕೆ ನಾನು ಪತ್ರಿಕಾ ವೃತ್ತಿಗೆ ಬಂದೆ. ಅದು ಬೇರೆ ಬೇರೆ ಕೆಲವು ಸ್ಥಳೀಯ ಸಂಸ್ಥೆ, ಸ್ಥಳೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದೆ ಮೊದಲು. ನಂತರ ಈಗ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಉದಯವಾಣಿ ಇರ್ಬೋದು, ವಿಜಯ ಕರ್ನಾಟಕ, ಈಗ ಪ್ರಜಾವಾಣಿ ಬಂದು 10 ವರ್ಷದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಪ್ರಜಾವಾಣಿಯಲ್ಲಿ. ಸುಮಾರು 30 ವರ್ಷ ಶಿವಮೊಗ್ಗದ ಕೆಲವು ಪತ್ರಿಕೆಗಳು, ಮಂಗಳೂರಿನ ಪತ್ರಿಕೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೆ ನಾನು ಹಿಂದೆ. ಅಲ್ಲಿ ಎಲ್ಲ ಕೆಲಸ ಮಾಡುವಾಗಲೂ ಕೂಡ ಮುಖ್ಯವಾಗಿ ನನ್ನ ಕಾಳಜಿ ಏನಾಗಿತ್ತು ಅಂದ್ರೆ, ಜನರ ಪರವಾಗಿ ಬರೀಬೇಕು, ಜನರ ಧ್ವನಿ ಆಗ್ಬೇಕು, ಅವರ ಕಷ್ಟಗಳಿಗೆ ಆಸರೆಯಾಗಿ ಪತ್ರಿಕೆ ಅಕ್ಷರ ಅನ್ನೋದು ಯಾವಾಗ್ಲೂ ಕಷ್ಟಜೀವಿಗಳ ಪರವಾಗಿರ್ಬೇಕು. ಕಷ್ಟಜೀವಿ ಅನ್ನೋ ಪದದಲ್ಲೇನೆ ಮೊದಲ ಕ ಮತ್ತು ವಿ ಇದೆಯಲ್ಲ, ಅದೆರಡು ಒಂದು ಕಷ್ಟಜೀವಿಗಳ ಪರವಾಗಿರ್ತಕ್ಕಂತ ನಮ್ಮ ಸಾಹಿತಿಗಳು ಹೇಳ್ತಾರೆ. ಕವಿ ಅಂದ್ರೆ ಯಾರು ಅಂದ್ರೆ ಕಷ್ಟಜೀವಿಗಳ ಪರವಾಗಿರೋರು, ಅಂದ್ರೆ ಮೊದಲ ಕ ಮತ್ತು ಕೊನೆ ವಿ ಕಷ್ಟಜೀವಿ. ಕವಿಯಾಗಿರೋರು ಕಷ್ಟಜೀವಿ ಪರವಾಗಿರ್ಬೇಕು ಅಂತ ನನ್ನ ಆಶಯ. ಪತ್ರಕರ್ತನಾಗಿರೋರು ಕಷ್ಟಜೀವಿ, ಅದು ಯಾವುದೇ ಸಮುದಾಯ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಎಲ್ಲರೂ ಕಷ್ಟಜೀವಿಗಳು ಎಲ್ಲರೂ ಒಂದೇ, ಎಲ್ಲ
1: ಸಮುದಾಯಗಳು
0: ಅವರ ಪರವಾಗಿ ನಿಲ್ಲಬೇಕು ಅನ್ನೋ ಕಾರಣ ಒಂದು ನನ್ಗೆ ಬಹಳ ಕಾಡ್ತಾ ಇತ್ತು. ಅದು ಬಹುತೇಕ ಈಡೇರಿದೆ, ಆದ್ರೆ ಇತ್ತೀಚಿನ ದಿನಮಾನಗಳು ಸ್ವಲ್ಪ ಬದಲಾಗಿದೆ. ಪತ್ರಿಕೋದ್ಯಮ ಅನ್ನುವಂಥದ್ದು ಸ್ವಲ್ಪ, ನಾವು ಎಲ್ಲ ಪತ್ರಿಕೆಗೆ ಬಂದಾಗ ಪತ್ರಿಕಾ ವ್ಯವಸಾಯ ಅಂತ ಕರಿತಾ ಇದ್ವಿ, ಅದು ಈಗ ಉದ್ಯಮವಾಗಿ ಬದಲಾಗಿದೆ. ಕಾಲಕಾಲಕ್ಕೆ ಯಾವುದೇ ಒಂದು ಆಶಯಗಳು ತನ್ನಿಂದ ತಾನೇ ಬದಲಾಗ್ತಾ
1: ಇರುತ್ತೆ.
0: ನಾವು ಹೊಂದ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕು. ಹಾಗಿದ್ರು ಕೂಡ ಅಲ್ಲಿ ಜನರ ಪರವಾದ ಕಳಕಳಿ, ರೈತರ ಪರವಾದ ಕಳಕಳಿ, ಕೃಷಿ ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಇವ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲೋದಕ್ಕೆ ಅವಕಾಶ ಇರೋದು ಪತ್ರಿಕೆಯಲ್ಲಿ ಮಾತ್ರ. ಸಾಹಿತ್ಯಕ್ಕೆ ಒಂದು ಅವಕಾಶ ಇದ್ರೆ ಅದು ಸ್ವಾನುಭವ ಮತ್ತು ಸಮಾಜದ ಅನುಭವ ತೆಗೆದುಕೊಂಡು ಸಾಹಿತ್ಯ ಬರ್ತೀವಿ, ಅದು ಎಷ್ಟು ಜನರು ತಲುಪುತ್ತೆ ಅನ್ನೋದು ಕಡಿಮೆ. ಅದು ಒಂದು ಪತ್ರಿಕೆ, ಅದು ಯಾವುದೇ ಪತ್ರಿಕೆ ಇರ್ಬೋದು, ಅಥವಾ ಮಾಧ್ಯಮ ಇರ್ಬೋದು, TV ಮಾಧ್ಯಮ ಇರ್ಬೋದು, ಅಥವಾ ಆಕಾಶವಾಣಿ ಇರ್ಬೋದು, ಹೆಚ್ಚು ಜನರನ್ನು ತಲುಪಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ನಾನು ಪತ್ರಿಕಾ ವೃತ್ತಿಗೆ ಬಂದೆ.
1: ಅದೇ ಸರ್ ಹೇಳ್ತಾರಲ್ಲ ಒಂದು ಮಾತು, ಖಡ್ಗಕ್ಕಿಂತ ಹರಿತವಾದದ್ದು ಪೆನ್ನು ಅಥವಾ ಲೇಖನಿ ಬರವಣಿಗೆ ಅಂತ. ಹಾಗೆ ಸೊ ಅದು ಸಾಹಿತ್ಯ ಆಗಿರ್ಬೋದು, ಪತ್ರಿಕೋದ್ಯಮ ಮೂಲಕ ಆಗಿರ್ಬೋದು, ಒಟ್ಟಲ್ಲಿ ಬರವಣಿಗೆಗೆ ಬಹಳ ಏನು ಜಾಸ್ತಿ ತೂಕ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಬಹಳ ಒಳ್ಳೆಯ ವೃತ್ತಿಯನ್ನು ತುಂಬ ಒಳ್ಳೆಯ ಆಲೋಚನೆಯಿಂದ ಆಯ್ಕೆ ಮಾಡ್ಕೊಂಡಿದ್ದು ಕೇಳಿದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಸರ್ ಇವಾಗ ನೀವು ಹೇಳಿದ್ರಿ ಈ ಪತ್ರಿಕೋದ್ಯಮದಲ್ಲಿ ಬಹಳ ಸವಾಲುಗಳಿರುತ್ತೆ ಅಂತ ಹೇಳಿ. ಸೊ ಹಾಗೆ ಈಗ ಯಾವುದೇ ಒಂದು ಸುದ್ದಿ ನಾವು ನೋಡ್ತೀವಿ, ಹೌದು ಸಂಕ್ಷಿಪ್ತವಾಗಿ ನೀವು ಪ್ರಕಟ ಮಾಡಿರ್ತೀರಾ, ಎಷ್ಟೊಂದು ನಮಗೆ ಗೊತ್ತಿಲ್ಲದೆ ಇರುವಂತಹ ಸುದ್ದಿಗಳನ್ನು ನೀವು ತಿಳಿಸ್ಕೊಡ್ತೀರಾ ಪತ್ರಿಕೆಗಳ ಮೂಲಕ, ಲೇಖನಗಳ ಮೂಲಕ. ಹಾಗೆ ಯಾವುದೇ ಒಂದು ಸುದ್ದಿಯನ್ನು ಹುಡುಕೋದು ಹೇಗೆ ಹುಡುಕ್ತೀರಿ ಸರ್, ವಿಷಯಗಳನ್ನ ಹೇಗೆ ಕಲೆ ಹಾಕ್ತೀರಿ?
0: ನಾವು ಒಂದು ಪತ್ರಕರ್ತನಾಗಿ ಅವರಿಗೊಂದು ಬಹಳ ವಿಶೇಷ ಕಣ್ಣು ಅಂದ್ರೆ ಏನು, ಶಿವನಿಗೆ ಮೂರನೇ ಕಣ್ಣು ಇರುತ್ತೆ ಅಂತ ಒಂದು ನಾವು ಏನು ಪುರಾಣದಲ್ಲಿ ನಂಬಿಕೊಂಡಿದ್ದೇವಲ್ಲ, ಮೂರನೇ ಕಣ್ಣಿಂದ ನೋಡಿ, ಪತ್ರಕರ್ತನಿಗೆ ಒಂದು ಮೂರನೇ ಕಣ್ಣು ಇರ್ಬೇಕು. ಎರಡು ಕಣ್ಣು ಇದ್ರೆ ಸಾಕಾಗಲ್ಲ, ಯಾಕೆಂದ್ರೆ ಒಂದು ಸುದ್ದಿ ಅಥವಾ ಒಂದು ಒಬ್ಬ ಯಾರು ರಾಜಕಾರಣಿ ಮಾತಾಡ್ತಾರೆ ಅಥವಾ ಒಬ್ಬ ಉದ್ಯಮಿ ಮಾತಾಡ್ತಾರೆ, ಆ ಮಾತಿನಲ್ಲಿ ಏನೋ ಒಂದು ಹೊರಗೆ ಇರ್ತದೆ, ಇನ್ನೊಂದು ಅದರಲ್ಲಿ ಸುದ್ದಿ ಆಗುವ ಸಂಗತಿ ಇರ್ತದೆ. ಅದು ಏನು ಅಂತ ಪತ್ರಕರ್ತನಿಗೆ ಗೊತ್ತಾಗದೆ ಇದ್ರೆ ಅವನು ಪತ್ರಕರ್ತ ಆಗಲು ಸಾಧ್ಯ ಇಲ್ಲ. ಇಲ್ಲಿ ಅವನು ಹೇಳಿದ್ದಷ್ಟೇ ನಾವು ಬರಿತೀವಿ. ಯಾರೇ ಒಬ್ಬ

ಕಾರಣ ಇರ್ಬೋದು, ಉದ್ಯಮಿ ಇರ್ಬೋದು, ಅಥವಾ ರೈತ ಹೋರಾಟಗಾರ, ಅವರ ಮೂಲದಲ್ಲಿ ಏನಿದೆ ಅದನ್ನ ತಿಳಿದು ಸುದ್ದಿ ಮಾಡುವಂತಹ ಒಂದು ಮೂರನೇ ಕಣ್ಣು ಅಥವಾ ಒಂದು ಬೇರೆ ಕಿವಿ, ಮೂರನೇ ಕಿವಿ ಕೂಡ ಇರ್ಬೋದು, ಅದನ್ನ ಇರುವಂತದ್ ಮಾತ್ರ ಒಬ್ಬ ಪತ್ರಕರ್ತ ಆಗಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಗೆ ಆಮೇಲೆ ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಯಾವ ಪತ್ರಿಕೆಗೆ ನೀವು ಕೆಲಸ ಮಾಡ್ತೀರಿ ಅಂತ, ಆ ಪತ್ರಿಕೆ ವಿಶ್ವಾಸಾರ್ಹತೆ ಅಥವಾ ಮಾಧ್ಯಮದ ವಿಶ್ವಾಸಾರ್ಹತೆ, ಅದು ದೂರದರ್ಶನ ಇರ್ಬೋದು, ಟಿವಿ ಇರ್ಬೋದು, ಅಥವಾ ಪತ್ರಿಕೆ ಇರ್ಬೋದು, ಈ ಒಂದು ಪತ್ರಿಕೆಯ ಮೇಲೆ ಜನರಿಗೆ ವಿಶ್ವಾಸ ಬಂದ್ರೆ, ಇವರಿಗೆ ಹೇಳಿದ್ರೆ ಇವರು ಯಾರಿಗೂ ಲಾಬಿ ಮಾಡ್ಕೊಳ್ಳೋದಿಲ್ಲ, ಇವರು ಯಾರೊಟ್ಟಿಗೂ ರಾಜಿ ಮಾಡ್ಕೊಳ್ಳೋದಿಲ್ಲ, ನಮ್ಮ ಸುದ್ದಿಗೆ ನಿಜವಾಗಿ ಜಾಗ ಕೊಡ್ತಾರೆ ಅನ್ನುವಂತ ಒಂದು ವಿಶ್ವಾಸಾರ್ಹತೆ, ನಮ್ಮ ಪ್ರಜಾವಾಣಿಯಲ್ಲಿ ನಾನು ಕೆಲಸ ಮಾಡಿದ ಕಳೆದ 10-11 ವರ್ಷದಲ್ಲಿ ಕಂಡಿದ್ದೇನಂದ್ರೆ ವಿಶ್ವಾಸಾರ್ಹತೆ. ಪ್ರಜಾವಾಣಿ ಕೊಟ್ರೆ ಅಲ್ಲಿ ಯಾವ ಸುದ್ದಿಯೂ ಕೈ ತಪ್ಪಲ್ಲ ಅಥವಾ ಮುಚ್ಚಿ ಹೋಗಲ್ಲ, ಅದು ಬಂದೇ ಬರುತ್ತೆ, ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸಾರ್ಹತೆ ಇರುತ್ತೆ. ಹಂಗಿದ್ದಾಗ ಜನ ಒಂದು ಅವರಾಗಿ ಸುದ್ದಿ ಕೊಡ್ತಾರೆ, ಅದು ರಾಯಚೂರಿಂದ ಇರ್ಬೋದು, ಬೆಳಗಾವಿಯಿಂದ ಇರ್ಬೋದು, ಬೆಂಗಳೂರಿಂದ ಇರ್ಬೋದು, ಅಥವಾ ಎಲ್ಲಿಂದ ನಾವು ಅವರು ಅರಸಿಕೊಂಡು ಬರುವುದು ಒಂದು ವಿಧಾನ. ಯಾಕಂದ್ರೆ ನಾನು ಅನುಭವದ ನೋಡಿದ್ದೇನೆ, ಯಾವುದೋ ಒಂದು ದಾಖಲೆಯನ್ನ ಇವತ್ತಿಗೂ ನನ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಏನು ಅಂತ, ಅವ್ರು ಫೋನ್ ಮಾಡ್ತಾರೆ, ತಂದು ಯಾವುದೋ ಒಂದು ಕಟ್ಟಡದ ಮೂಲೆಯಲ್ಲಿ ಇಟ್ಟೋಗಿರ್ತಾರೆ, ಇಂಥದೊಂದು ದಾಖಲೆ ಇದೆ ಸರ್, ಇದರಲ್ಲಿ ಬಹಳ ಅಕ್ರಮದ ಒಂದು ಮಾಹಿತಿ ಇದೆ, ಇದನ್ನ ನೀವು ವರದಿ ಮಾಡ್ಬೇಕು. ನಾನು ಇವತ್ತು ಅವ್ರನ್ನ ನೋಡಿಲ್ಲ, ಅವ್ರನ್ನ ಕಂಡಿಲ್ಲ, ಅವ್ರು ಹೇಳಿರ್ತಾರೆ ಇಂಥ ಕಿಟಕಿಯ ಪಕ್ಕ ನಾನು ದಾಖಲೆ ಇಟ್ಟಿದ್ದೇನೆ, ಈ ತರದ ಒಂದು ಸುದ್ದಿಯ ಮೂಲಗಳು ಇರ್ತವೆ. ಇನ್ನು ಕೆಲವು ಸಾರಿ ಏನಾಗುತ್ತೆ, ನಾವೇ ಸರ್ಕಾರದ ಇಲಾಖೆ ಇರ್ಬೋದು ಅಥವಾ ನೆಲಗಳಿದೆ ಏನು ಜನ ಬದುಕುವ ಜಾಗಗಳಿಗೆ ಹೋಗಿ ನಾವು ಸುದ್ದಿ ಮೂಲವನ್ನ ಹೆಚ್ಚಿಕೊಂಡು ಬರೋದಿರುತ್ತೆ. ಇನ್ನು ಕೆಲವು ಸಭೆಗಳಾಗ್ತವೆ, ಸರ್ಕಾರದ ಸಭೆ ಇರ್ಬೋದು ಅಥವಾ ರೈತರ ಜೊತೆಗೆ ಅಧಿಕಾರಿಗಳ ಸಭೆ ಇರ್ಬೋದು, ಆ ಸಭೆಗಳಲ್ಲಿ ಕೆಲವು ದಾಖಲೆಗಳನ್ನ ಮಂಡಿಸ್ತಾರೆ ಸಭೆಗಳಲ್ಲಿ, ಅಧಿಕಾರಿಗಳ ಮುಂದೆ ಇಂತಿಂತಹ ಸಭೆಯಲ್ಲಿ ಇವತ್ತಿವತ್ತು ಇಂತಿಂತ ಕಾರ್ಯಕ್ರಮ ನಾವು ಸರ್ಕಾರದಿಂದ ಮಾಡಿದ್ದೇವೆ, ಇಂತಿಂತ ಯೋಜನೆಗಳಿದ್ದಾವೆ, ಇಂತಿಂತ ಯೋಜನೆ ಯಶಸ್ವಿಯಾಗಿದೆ, ಇಂತಿಂತ ಯೋಜನೆಯಲ್ಲಿ ಇನ್ನಷ್ಟು ಬಾಕಿ ಇದೆ ಅಂತ, ಆ ತರದ ಸುದ್ದಿಗಳು ಕೂಡ ನಮ್ಗೆ ಸುದ್ದಿ ಮೂಲವಾಗಿ ಕೆಲಸ ಮಾಡುತ್ತೆ. ಇನ್ನು ಕೆಲವು ನಾವೇ ಹುಡುಕಿಕೊಂಡು ಹೋಗುವ ಸುದ್ದಿಗಳು ಪ್ರಮುಖವಾಗಿರುತ್ತೆ. ಅದು ನಾನು ಅನೇಕ ವರದಿಗಳನ್ನ, ಅದು ರೈತರ ಕಷ್ಟಗಳನ್ನ ಹುಡುಕಿಕೊಂಡು, ಯಾವುದೋ ಒಂದು ಅದು ಬಿಡದಿ ರೈತರ ಹೋರಾಟ ಇರ್ಬೋದು ಅಥವಾ ಇನ್ನೊಂದು ಯಾವ್ದೋ ರೈತರ ಹೋರಾಟವನ್ನ ಹೋದಾಗ ಅಲ್ಲಿ ನೆಲ ಮೂಲದಲ್ಲಿ ಸಿಗುವ ಮಾಹಿತಿ ಬಹಳ ಇರುತ್ತೆ. ಒಂದು ಇಲ್ಲಿ ಬೆಂಗಳೂರಲ್ಲಿ ಅದು ರೈತರ ಭೂಮಿ ಹೋರಾಟ ಇರುತ್ತೆ, ಬಳ್ಳಾರಿನಲ್ಲಿ ಹೋರಾಟ ಇರುತ್ತೆ, ನಮ್ಮ ಮೇಲ್ನೋಟಕ್ಕೆ ಏನೋ ಒಂದು ಮಾಹಿತಿಗಳನ್ನು ಯಾರೋ ಕೊಟ್ಟಿರ್ತಾರೆ, ಆದ್ರೆ ಅಲ್ಲಿ ನಿಜವಾಗಿ ಹೋದಾಗ ರೈತರ ನಿಜವಾದ ಸಂಕಷ್ಟ ಏನು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಈ ಹಾಗೆ ನಾನು ಸುಮಾರು ಸುದ್ದಿಗಳನ್ನ ಹುಡುಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದೀನಿ. ನಾನು ಬಹಳ ಒಂದು ಮಹತ್ವದ ಸುದ್ದಿಯಲ್ಲಿ ನಿಮ್ಗೆ ಹೇಳ್ಬೋದಾದ್ರೆ, ಮಲ ಹೊರುವ ಪದ್ಧತಿ ಏನಿದೆ ಇವತ್ತು, ತಲೆ ಮೇಲೆ ಮಲ ಹೊರುವ ಪದ್ಧತಿ ಬಹಳ ಕಾಲದಿಂದ ಎಲ್ಲ ರಾಜ್ಯಗಳಲ್ಲಿ ಇತ್ತು, ದೇಶದ ಎಲ್ಲ ರಾಜ್ಯಗಳಲ್ಲಿ. ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಯಾರು ಮಲವನ್ನ ತ್ಯಾಜ್ಯ ಮಾಡ್ತಾ ಇದ್ರು ಅದನ್ನು ಹೊತ್ತು ಆಚೆ ಹಾಕುವ ಕೆಲಸ, ಅದು ಈಗ ಬಹುತೇಕ ಹೋಗಿದೆ. ಆದ್ರೆ ಮನೆಯ ಮುಂದೆ ಅಥವಾ ಸರ್ಕಾರಿ ಕಚೇರಿಯ ಹಿಂಭಾಗ ಅಥವಾ ಎಲ್ಲೋ ಈ ಮಲದ ಗುಂಡಿಗೆ ಇರ್ತಾವಲ್ಲ, ಅದು ಕಟ್ಟಿಕೊಳ್ಳುತ್ತೆ. ಅದನ್ನ ಸ್ವಚ್ಛ ಮಾಡೋ ಕೆಲಸವನ್ನ ಇವತ್ತು ಸುಮಾರು ನಾವು ಆಧುನಿಕ ತಂತ್ರಜ್ಞಾನಗಳೆಲ್ಲವೂ ಬಂದಿದೆ, ಸಚಿಂಗ್ ಮಿಷನ್ ಬಂದಿದೆ, ಎಲ್ಲಾ ನಗರ ಪಾಲಿಕೆಗಳಲ್ಲಿ ಪುರಸಭೆಗಳಲ್ಲಿ ಸಚಿಂಗ್ ಮಿಷನ್ ಬಳಸಿ ಅದನ್ನು ಸ್ವಚ್ಛಪಡಿಸಬೇಕು ಅನ್ನುವಂತಹ ಕಡ್ಡಾಯವಾದ ಕಾನೂನು ಕೂಡ ಇದೆ. 1972 ದೇವರಾಜಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವಲಿಂಗಪ್ಪನವರು ಅಂತ ಹೇಳಿ ನಮ್ಮ ಕರ್ನಾಟಕದ ಸಚಿವರಾಗಿದ್ದರು, ಅವರು ಕರ್ನಾಟಕದಲ್ಲಿ ಅನೇಕ ಸುಧಾರಣಾ ಕ್ರಮಗಳನ್ನ ಜಾರಿ ಮಾಡ್ತಾರೆ, ಅದರಲ್ಲಿ ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡುವ ಆದೇಶ ಕೂಡ ಒಂದು. ಅದಾದ ನಂತರ 2013 ಕೇಂದ್ರ ಸರ್ಕಾರ ಮಲ ಹೊರುವ ಪದ್ಧತಿಯನ್ನ ದೇಶಾದ್ಯಂತ ನಿಷೇಧ ಮಾಡಿ ಒಂದು ಕಾಯ್ದೆಯನ್ನ ತರುತ್ತೆ. 2026 ಮತ್ತೊಮ್ಮೆ ಮಲ ಹೊರುವ ಪದ್ಧತಿ ನಿಷೇಧ ಮತ್ತು ಪುನರ್ವಸತಿ, ಅವರಿಗೆ ಒಂದು ನಿಷೇಧ ಮಾಡಿದ್ರೆ ಅವರು ಅದನ್ನು ಜೀವನ ತಂಪಿಕೊಂಡಿರುವಂತಹ ಸಮುದಾಯ ಅದು, ಅಥದೊಂದು ಏನು ಪುನರ್ವಸತಿ ಕಲಿಸಬೇಕಲ್ಲ ಅವರಿಗೆ, ಅಥದ ಒಂದು ಕಾಯ್ದೆಯನ್ನು ಕೂಡ ಕೇಂದ್ರ ಸರ್ಕಾರ ತಂತು. ನಾನು ಈ ಒಂದು ಮೂಲವನ್ನು ಹುಡುಕೊಂಡು ಒಂದು ನಮ್ಮಲ್ಲಿ ಪ್ರಜಾವಾಣಿಯಲ್ಲಿ ಒಂದು ವಿಸ್ತೃತವಾದ ವರದಿ ಬರ್ತಾ ಇತ್ತು, ಸುಮಾರು 1.5 ಸಾವಿರ ಪದದಷ್ಟು, ಒಂದು ವಿಷಯವನ್ನ ತಲಸ್ಪರ್ಶಿಯಾಗಿ ಅದರ ಎಲ್ಲ ಆಯಾಮಗಳಿಂದ ನೋಡಿ ಅದನ್ನ ಜನರ ಮುಂದಿಡುವಂತದ್ದು, ಒಂದು ಕಥಾ ಸ್ವರೂಪದಲ್ಲಿ ಕಟ್ಟಿಕೊಡುವಂತದ್ದು, ಬರೀ ವರದಿ ಅಲ್ಲ, ಹೇಳಿಕೆ, ಯಾರೋ ಪದ್ಮ ಹೀಗೆ ಹೇಳಿದರು, ಇವರು ಹೀಗೆ ಹೇಳಿದರು ಅನ್ನೋ ವರದಿ ಅಲ್ಲ, ನೆಲಮಟ್ಟದಲ್ಲಿ ಹೋಗಿ ಅವರ ಜೊತೆಗೆ ಕಲಿತು ಅವರನ್ನ ಮಾತಾಡಿಸಿ ಅವರ ವೇದನೆಗಳನ್ನ, ನೋವುಗಳನ್ನ, ಅವರ ಸಂಭ್ರಮಗಳನ್ನ ಎಲ್ಲವನ್ನು ಕಟ್ಟಿಕೊಡುವ ಒಂದು ಕಥಾನಕ. ನಾನು ಈ ಮಲ ಹೊರುವ ಪದ್ಧತಿ ಇಲ್ಲ ಅನ್ನುವಂಥದ್ದು ಅದೇ ನಾನು ಆಗಲೇ ಹೇಳಿದೆ, ಒಂದು ಆದೇಶ ಬಂತು, ಒಂದು ಕಾಯ್ದೆ ಬಂತು, ಮತ್ತೊಂದು ಕಾಯ್ದೆ ತಿದ್ದುಪಡಿ ಕಾಯ್ದೆ ಬಂತು, ಇವೆಲ್ಲ ಬಂದ್ರು ನಾನು ಸುಮಾರು 7-8 ವರ್ಷದ ಹಿಂದೆ ಕೋಲಾರ

0: ದೊಡ್ಡವರು ಶಿವಮೊಗ್ಗ ಒಂದು ಮೂರು ಜಿಲ್ಲೆಗಳಿಗೆ ಓಡಾಡಿ ಈ ಪದ್ಧತಿ ಹೇಗಿದೆ ಅಂತ ನೀವು ಕೂಡ ನೋಡಿರ್ತೀರಿ. ಈಗ ಬೆಂಗಳೂರಿನಂತ ನಗರಗಳಲ್ಲಿ, ಕೋಲಾರದ ನಗರಗಳಲ್ಲಿ, ಶಿವಮೊಗ್ಗ ನಗರ ಕೆಲವು ಪಾಯಿಂಟ್ಗಳಲ್ಲಿ ಬೆಳಿಗ್ಗೆ ಒಂದು 6:30-7 ಗಂಟೆಗೆ ಒಂದು 10-12 ಜನ ಗುದ್ದಲಿ ಅಥವಾ ಇದನ್ನ ಹಿಡ್ಕೊಂಡು ನಿಂತಿರ್ತಾರೆ. ಬೆಂಗಳೂರಿಗೆ ಬಂದ್ರೆ ಸಂಪಂಗಿ ರಾಮನಗರದಲ್ಲಿ ಆ ತರದ ಒಂದು ಸಿಚುಯೇಷನ್ ಇರುತ್ತೆ. ಅವರು ಎಲ್ಲರೂ ತಳ ಸಮುದಾಯದಂತವರು, ಬಡವರು. ಅವ್ರು ಏನ್ ಕಾಯ್ತಾ ಇರ್ತಾರೆ, ಎಲ್ಲಿ ಈ ತರದ ಮಲದ ಗುಂಡಿ ಕಟ್ಕೊಂಡಿದೆ ಅದನ್ನ ಸ್ವಚ್ಛ ಮಾಡೋ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ಯಾರೋ ಮೇಸ್ತ್ರಿ ಬಂದು ಅಂತ. ನಾನು ಈ ತರದನ್ನ ಹುಡುಕೊಂಡು ಹೋದಾಗ ನನಗೆ ಬಹಳ ಭೀಕರವಾಗಿ ಅನಿಸಿದ್ದು, ಈ ಒಂದು ಅಪಿಕ್ಕಗಳಲ್ಲಿ ಇಳಿದು ಅವರು ಅದನ್ನ ಏನು ಕಲಾಟೆಯಲ್ಲಿ ಬುಟ್ಟಿ ತುಂಬಿ ಮೇಲೆ ಎಷ್ಟು ತಂದು ಹಾಕ್ತಾ ಇರುವಂತದ್ದು. ಆಮೇಲೆ ಮನೆಯ ಹಿಂದೆ ಏನು ಟಾಯ್ಲೆಟ್ ಇರುತ್ತೆ ಮನೆಯಲ್ಲಿ, ಅದು ಕಟ್ಕೊಂಡಿರುತ್ತೆ ಹೊರಗಡೆ ಹೋಗೋದಕ್ಕೆ, ಅದನ್ನ ಕೈಯಲ್ಲಿ ಕ್ಲೀನ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಒಟ್ಟಾರೆ ನಗರದ ಕೆಲವು ಏನು ಈ ಶೌಚಗಳು ಬಂದು ಒಂದ್ ಕಡೆ ಸೇರಿ ಅದು ಹೋಗುತ್ತೆ ಎಷ್ಟು ಅಂತ ಏನು ಈಗ ನಗರದಲ್ಲಿ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಅದನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಈ ಕಾರ್ಮಿಕರು ಕೈಯಿಂದ ಮಾಡ್ತಾರೆ. ಅವರ ಆ ದಾರುಣತೆ ಹೇಗಿರುತ್ತೆ, ಆ ವಾಸನೆಯಲ್ಲಿ ನೀವು 1 hour 1 ಗಂಟೆ ಕೂಡ ಇರ್ಲಿಕ್ಕಾಗೋದಿಲ್ಲ. ಆದ್ರೂ ಇಡೀ ದಿವಸ ಇರುತ್ತೆ. ನಾನು ಆ ಸಮುದಾಯದ ಜೊತೆಗೆ ಸುಮಾರು 1 ದಿನ ಇಡೀ ಕಳೆದು, ಒಂದು ಕೋಲಾರದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಳೆದು. ಅವರು ನಾವು ಸಾಮಾನ್ಯವಾಗಿ ಪೌರ ಕಾರ್ಮಿಕರು ಮತ್ತೆ ದುಡಿಮೆಗಾರರು ಕುಡಿತಾರೆ ಅಂತ ಒಂದು ಬಹಳ ಒಂದು ದೊಡ್ಡವಾದಂತಹ ಆಭರಣೆ ಇದೆ. ನಾನು ಅದಕ್ಕೆ ಕೇಳಿದೆ, ಯಾಕೆ ಕುಡಿತೀವಿ ಅಂತ. ಅಲ್ಲ ಸ್ವಾಮಿ, ನಾವು ಈ ವಾಸನೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಕುಡಿದ ಹೆಂಗಂದ್ರೆ ವಾಸನೆಯನ್ನ ಮರೆತು ನಾನು ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಹಂಗಾಗಿ ನಾನು ಅದನ್ನ ಕುಡಿತೇನೆ. ಅದು ಆರಂಭದಲ್ಲಿ ಕುಡಿತ ವಾಸನೆಯನ್ನ ನಿಗ್ರಹಿಸಿ ಕೆಲಸ ಮಾಡುವುದನ್ನ ಕಲಿಯೋದಕ್ಕಾಗಿ ಶುರುವಾದಂತ ಕುಡಿತ ಕೊನೆಗೆ ಅವರಿಗೆ ಅದೊಂದು ಚಟವಾಗಿ ಅನಿವಾರ್ಯವಾಗಿ ಅವರ ಜೀವನ ಬಲಿ ಕೊಡುತ್ತೆ. ನೀವು ಈಗ ನಾವು ಸುಮಾರು 60-70 ವರ್ಷ ಎಲ್ಲ ಬರುತ್ತಾರೆ. ಬಹುತೇಕ ಪೌರ ಕಾರ್ಮಿಕರು 50, 48, 50 ಆಗುವಷ್ಟೊತ್ತಿಗೆ ಸುಮಾರು 60-70 ವರ್ಷ ಆಗುವಂತ ಕಾಣ್ತಾ ಇರ್ತಾರೆ. ಯಾಕೆಂದ್ರೆ ನಾವು ಸಾಮಾನ್ಯ ವಾಸನೆಯನ್ನು ತಡೆಯೋಕ್ಕಾಗಲ್ಲ. ಒಂದಿನ ಅಥವಾ ಅರ್ಧ ದಿನ ಮನೆ ಹತ್ರ ಏನಾದ್ರೂ ಚರಂಡಿ ಓಪನ್ ಆಗಿದ್ರು ನಾವು ಇರಕ್ಕಾಗಲ್ಲ ವಾಸನೆ. ಅವರು ತಮ್ಮ ಜೀವಿತಾವಧಿ ಪೂರ್ತಿ ಅಂತ ವಾಸನೆಯನ್ನು ಕೊಡುವ ಸಂದರ್ಭದಲ್ಲಿ ಅವರ ಜೀವನದ ಒಟ್ಟು ಜೀವಿತಾವಧಿ ಏನಿದೆ ಬದುಕುವ ಅವಧಿ ಕಡಿಮೆ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಎಷ್ಟೋ ವಯಸ್ಸು ನಿಮ್ಗೆ, ಅದು ನನಗಿನ 38 ಅಂತಾರೆ. ಅವ್ರು ನೋಡಿದ್ರೆ 65-70 ವರ್ಷ ಕಂಡಂಗೆ ಕಾಣ್ತಾ ಇರ್ತಾರೆ. ಆ ಒಂದು ದಾರುಣ ಬದುಕಿದೆಯಲ್ಲ ಅವ್ರದ್ದು. ಅವರು ಮತ್ತೇನು ಮಕ್ಕಳನ್ನೇನು ಒಳ್ಳೆ ಶಾಲೆ ಕಲ್ಸಕ್ಕಾಗೋದಿಲ್ಲ, ತುಂಬಾ ಕಡಿಮೆ ದುಡ್ಡಿಗೆ ಯಾರೋ ಅವತ್ತು ಕೆಲಸ ಸಿಕ್ಕಿದ್ರೆ ಸಿಕ್ತು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದು ಪೌರ ಕಾರ್ಮಿಕರು ಒಂದು ವಿಭಾಗ. ಅವ್ರ ಅಲ್ಲದೆ ಈ ತರದ ಮಲದ ಗುಂಡಿ ಸ್ವಚ್ಛ ಮಾಡುವ ಕೆಲಸದ್ದು ಒಂದು ಬಹಳ ನಾನು 1.5-2 ಬರೆದಿದ್ದೆ. ಇವತ್ತು ಅದು ಬಹಳ ಕಾಡತಕ್ಕಂತಹ ವರದಿ ಅಂತ ನನ್ಗೆ ನಮ್ಮ ಮೇಷ್ಟ್ರೆಲ್ಲ ಕೂಡ ಫೋನ್ ಮಾಡಿದ್ರು, ಏನಪ್ಪ ಇಷ್ಟು ಭೀಕರವಾಗಿದೆಯಾ ಬದುಕು ಅಂತ ಹೇಳಿ ಅಂತ. ಹಂಗೆ ಅದು ಅವರ ಜೊತೆಗಿದ್ದಾಗ ಮಾತ್ರ ಅದು ಗೊತ್ತಾಗುವಂತದ್ದು ಕಾಣುವಂತದ್ದು. ಇದು ಹಿಂಗೆ ನಾನು ಕಂಡುಕೊಂಡಂತಹ ಒಂದು ಅಂದ್ರೆ ನನ್ನ ವರದಿಗಾರಿಕೆಯ ವಿಧಾನ ಹೀಗಿತ್ತು, ಹೀಗೆ ಇದೆ ಇವತ್ತಿಗೂ ಕೂಡ. ನಾವು ರಾಜಕೀಯವನ್ನು ಬರಿತೀವಿ, ಮತ್ತೊಂದು ಏನೋ ಸಮಾಜ ಸಮಸ್ಯೆಗಳು ಬರಿತೀವಿ, ಬಟ್ ನಮ್ಮ ಹೆಚ್ಚು ಕಾಳಜಿ ಈ ತರದ ವರದಿಗಳ ಬಗ್ಗೆ ಇತ್ತು.
1: ಸರ್, ಅದೊಂದು ಆರ್ಟಿಕಲ್ ಲೇಖನ ನೀವು ಹೇಳಿದ್ರಲ್ಲ, ಸೊ ಇವತ್ತಿಗೂ ತುಂಬಾ ಕಾಡುತ್ತೆ ಅಂತ ಹೇಳಿ, ಸೊ ಇನ್ನೇನೇನಿತ್ತು ಸರ್ ಅದರಲ್ಲಿ?
0: ಅಲ್ಲ, ಮುಖ್ಯವಾಗಿ ಅವರು ಅಲ್ಲೇ ಈಗ ನಾನು ಕೋಲಾರದ ಹೊರಗಡೆ ಒಂದು ಶೌಚಗುಂಡಿ ಕೆಲಸ ಮಾಡುವ ಜಿಲ್ಲೆ, ಅವರು ಅಲ್ಲೇ ಊಟ ಮಾಡ್ತಾರೆ. ಆ ಕೈಗಳನ್ನ ತೊಳ್ಕೊಳ್ಳೋದಕ್ಕೆ ಅವರಿಗೆ ಬಹಳ ಶುದ್ಧವಾದ ನೀರಿರಲ್ಲ, ಅಲ್ಲೇ ಸ್ವಲ್ಪ ಏನೋ ಒಂದು ಸ್ವಚ್ಛವಾದ ಅರೆ ಸ್ವಚ್ಛವಾಗಿರತಕ್ಕಂತ ನೀರಿರುತ್ತೆ, ಅದರಲ್ಲೇ ಕೈ ತೊಳ್ಕೊಳ್ತಾರೆ, ಅಲ್ಲೇ ಊಟ ಮಾಡ್ತಾರೆ. ನಿಮ್ಗೆ ಅದು ನಾವು ಮನುಷ್ಯನ ಪ್ರಾಣಿಯ ಮಲವೋ ಮನುಷ್ಯನ ಮಲವೋ ಬಹಳ ಭೀಕರವಾಗಿರ್ತದೆ ವಾಸನೆ. ಆದ್ರೆ ನಮ್ಮ ವಾಸನೆಯ ನಾವು ತಡ್ಕೊಳಕಾಗದೆ ಪರಿಸ್ಥಿತಿ ಇರುವಾಗ ಅವ್ರು ಯಾರ್ಯಾರೋ ಮಾಡಿರುವುದನ್ನ ಕ್ಲೀನ್ ಮಾಡಬೇಕಲ್ಲ. ಅವರ ಬದುಕು ಅದು ಹಿಂಗ್ ಬದುಕ್ತಾರೆ ಗೊತ್ತಿಲ್ಲ, ಅಥವಾ ನಮ್ಮ ವ್ಯವಸ್ಥೆ ಹೇಗ ಆಗ್ಬಿಟ್ಟಿದೆ. ಅಲ್ಲಿ ನಾನು ಮಾತಾಡದವರು ಬಹುತೇಕರು ತಮಿಳರು ಇದ್ರು, ತೆಲುಗು ಇದ್ರು, ಕೆಲವರು ಕನ್ನಡದವರು ಇದ್ರು. ಬಹುತೇಕ ತಳ ಸಮುದಾಯದ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯವರೇ ಈ ಕೆಲಸವನ್ನು ಮಾಡಬೇಕು. ಯಾರು ಅದನ್ನ ದೊಡ್ಡ ಬೇರೆ ಬೇರೆ ದೇಶಗಳನ್ನ ನಾವು ಕೇಳಿದ್ದೇವೆ ಅಥವಾ ಬೇರೆ ಎಲ್ಲ, ಅದೊಂದು ಬಹಳ ಗೌರವಯುತವಾದ ಹುದ್ದೆ. ಅಂದ್ರೆ ಮ್ಯಾನೇಜರ್ಗೆ ಎಷ್ಟು ಸಂಬಳ ಕೊಡ್ತಾರೋ, ಶೌಚಾಲಯ ಕ್ಲೀನ್ ಮಾಡೋರು ಅತ್ಯಂತ ಜಾಸ್ತಿ ಸಂಬಳ ಕೊಡ್ತಾರಂತೆ ಕೆಲವು ದೇಶಗಳಿಗೆ. ಮೊನ್ನೆ ಯಾವ್ದು ಕಂಪ್ನಿಲೂ ಓದ್ತಾ ಇದ್ರೆ, ಬಟ್ ನಮ್ಮ ದೇಶದಲ್ಲಿ ಆ ತರದ ಒಂದು ಪರಿಸ್ಥಿತಿ ಬಂದ್ರೆ ಈ ತರದ ಒಂದು ಏನು ತಾರತಮ್ಯ ಹೋಗುತ್ತೆ. ಮತ್ತು ಇದಕ್ಕೆ ಆಧಾರಿತ ತಂತ್ರಜ್ಞಾನ ಕೋರ್ಟ್ಗಳು ಕೂಡ ಈಗ ಮಲಬರುವ ಪದ್ಧತಿ ನಿಷೇಧ ಆದ್ಮೇಲೆ ಅದರ ಕಾಯ್ದೆ ಅಡಿ ಬಂದ್ಮೇಲೆ ಈ ಕೋರ್ಟ್ಗಳಲ್ಲಿ ಈ ತರ ನ್ಯಾಯಾಲಯಗಳಲ್ಲಿ ಇದು ಪ್ರಶ್ನೆ ಬಂದಾಗ ನ್ಯಾಯಮೂರ್ತಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ,

0: ತಗೊಂಡು ಹೋಗಿದ್ದು. ಸ್ವಲ್ಪ ಅವರಿಗೆ ಕುತ್ಕೊಂಡು ಅವರಿಗೂ ಹಂಚಿ ಊಟ ಮಾಡಿದ್ವಿ. ಅಂದ್ರೆ ನಾವು ಅವ್ರ ಜೊತೆ ಇನ್ವಾಲ್ವ್ ಆದ್ರೆ ಮಾತ್ರ ಅವ್ರ ನೋವುಗಳು ಅಂದ್ರೆ ಅವರು ಒಳಗಿನ ಭಾವನೆಗಳು ನಾವು ಅವ್ರ ಜೊತೆಗೆ ನಮ್ಮವರಪ್ಪ ಇವರು ಅಂತ ಮಾತ್ರ ಸುದ್ದಿಯನ್ನ ಹೊರತೆಗೆಯೋಕ್ ಸಾಧ್ಯ. ಇವನ್ ಯಾರೋ ಆಫೀಸ್ ಹತ್ತಿರ ಬಂದಾನೆ ಇವನಿಗೆ ಏನ್ ಹೇಳಬೇಕು, ಅವ್ರ ಭಾವನೆಗಳು ಬಿಚ್ಚದೇ ಇಲ್ಲ. ನಾನಾಗಲೇ ಹೇಳಿದ್ರ ವಯಸ್ಸನ್ನ ಅಥವಾ ನನ್ಗೆ ಇಷ್ಟು ಕಷ್ಟ ಪಡ್ತಾ ಇದ್ದೇನೆ, ಅವರ ಮತ್ತೆ ಯಾವ್ದೋ ಗೂರ್ಲು ಕೆಮ್ಮೆ ಇರ್ತದೆ, ಕೈ ಮತ್ತು ಕಾಲುಗಳು ಅವರಿಗೆಲ್ಲ ಗ್ಲೌಸ್ ಕೊಡಬೇಕು, ಸಾಕ್ಸ್ ಕೊಡಬೇಕು ಅಂತೆಲ್ಲ ಇದೆ. ಬಟ್ ಇದು ಪೌರ ಕಾರ್ಮಿಕ ಕೊಡ್ತಾರೆ. ಇವ್ರು ನಾನು ಆಗ್ಲೇ ಹೇಳಿದ್ನಲ್ಲ, ಇವ್ರು ಪೌರ ಕಾರ್ಮಿಕರಲ್ಲ ಅಧಿಕೃತವಾಗಿ. ಇವರು ತಮ್ಮ ಹೊಟ್ಟೆ ಪಾಡಿಗಾಗಿ ತಮ್ಮ ಯಾರೋ ಅಪ್ಪ ಅಮ್ಮನೋ ಯಾರೋ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನೇ ಮುಂದುವರಿಸಿದಂತಹ ಕಾರ್ಮಿಕರು. ಹಂಗಾಗಿ ಅವ್ರಿಗೆ ಯಾವ್ದು ಸೇಫ್ಟಿ ಮೆಜರ್ಸ್ ಏನು, ನಾವು ಸುರಕ್ಷತೆಯ ಗ್ಲೌಸ್ಗಳು ಕೈಗೆ ಅಥವಾ ಕಾಲಿಗೆ ದೊಡ್ಡ ಶೂ ಹಾಕುವಂತ ವ್ಯವಸ್ಥೆ ಇಲ್ಲ. ಹಂಗಾಗಿ ಅವ್ರ ಕೈಗಳೆಲ್ಲ ಒಂಥರ ಕಜ್ಜಿ ಕಜ್ಜಿಯಾಗಿ ಒಂಥರ ನೀವೊಂದು ನೋಡಕ್ಕೆ ಆಗಲ್ಲ ಪರಿಸ್ಥಿತಿಯನ್ನ. ಈಗ್ಲೂ ನಾನೊಂದು ಸುಮಾರು 7-8 ವರ್ಷ ಆಗಿದೆ ಅದ್ ಮಾಡಿ, ಈಗ್ಲೂ ನನ್ಗೆ ವರದಿ ನನ್ನ ಹತ್ರ ಇರ್ಬೋದು ಒಂದು ಪುಟ, ಅದು ಕಣ್ಣು ಮುಂದೆ ಬರ್ತಾ ಇರುತ್ತೆ ನೆನ್ಸ್ಕೊಂಡಂಗೆಲ್ಲ.
1: ನಿಜ ನಿಜ. ಅಲ್ಲ ನೀವಾಗ ಹೇಳೋದನ್ನ ಕೇಳ್ತಾ ಇದ್ರೇನೆ ಏನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದನ್ನ. ಆದ್ರೆ ನೀವು ಅಲ್ಲಿ ಹೋಗಿ ಅವ್ರ ಜೊತೆ ಇದ್ದು ಅವರ ಒಂದು ಅನುಭವಗಳನ್ನ ಕೇಳ್ಕೊಂಡು ನೀವು ಅಷ್ಟು ಸುದೀರ್ಘವಾದಂತಹ ಒಂದು ವರದಿಯನ್ನ ಪ್ರಕಟ ಮಾಡಿದ್ರಿ, ಅಂಡ್ ಅವರ ಸಮಸ್ಯೆಗಳನ್ನೆಲ್ಲ ಬೆಳಕಿಗೆ ತಂದಿದ್ರಲ್ಲ, ನಿಜವಾಗ್ಲೂ ಹೆಮ್ಮೆಯ ಒಂದು ವಿಷಯ ಸರ್ ಹೇಳ್ಬೇಕು ಅಂತ ಹೇಳಿದ್ರೆ. ಯಾ ಖಂಡಿತ ಸರ್. ಹೌದು, ಸಮಯ ಸಾಕಾಗೋದಿಲ್ಲ, ಮಾತಾಡ್ತಾ ಹೋದರೆ ಬಹಳಷ್ಟು ಅನುಭವಗಳಿರುತ್ತೆ, ಸುದ್ದಿಗಳಿರುತ್ತೆ. ಆದರೆ ಸಮಯ ಈಗ ಸದ್ಯಕ್ಕೆ ಸ್ವಲ್ಪ ಈಗ ನಿಮ್ಮ ಜೊತೆ ಈ ಒಂದು ಮಾತನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ಆಯಿತು ಸರ್. ಈ ಒಂದು ಏನು ಸುದ್ದಿಯ ಬಗ್ಗೆ ನೀವು ಹಂಚ್ಕೊಂಡಂತಹ ಈ ಒಂದು ಮಾಹಿತಿ ಏನಿತ್ತು ನಿಜವಾಗ್ಲೂ ಒಂದು ಹೆಮ್ಮೆ ತರುವಂತಹ ವಿಚಾರ. ಒಂದು ಅನುಭವಗಳನ್ನು ಅಂದರೆ ಅದನ್ನು ನಾನು ಹೇಳಿದ್ನಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಮಾತಿನಲ್ಲಿ ಹೇಳೋದಕ್ಕೂ ಮೊದಲೇ ಸಾಧ್ಯ ಇಲ್ಲ. ಅಂತಹ ಒಂದು ವಿಚಾರವನ್ನು ನೀವು ತಿಳಿಸ್ಕೊಟ್ಟಿದ್ದಕ್ಕೆ ನನ್ನ ಪರವಾಗಿ, ಹಾಗೆ ಆಕಾಶವಾಣಿಯ ಪರವಾಗಿ ಇವತ್ತು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಮಯವನ್ನು ಮೀಸಲಾಗಿಟ್ಟಿದ್ದಕ್ಕೂ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಎಲ್ಲ ನಮ್ಮ ಆಕಾಶವಾಣಿ ಆಶ್ರೋತರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳು. ನಿಮಗೂ ಕೂಡ ನಮಸ್ಕಾರ.
1: ನಮಸ್ತೆ ಸರ್. ನಮಸ್ತೆ.

ಒಂದಿಷ್ಟು ವಾಟ್ಸ್ಆ್ಯಪ್ ಸಂದೇಶಗಳು ಬಂದಿದೆ ನೋಡೋಣ. ಮೈಸೂರಿನ ಬೆಮೆಲ್ ನಗರದಿಂದ ಕಲಾಪ್ರಸಾದ್ ಅವರು ಕಳಿಸಿದರೆ, ನನಗೆ ದಿನವೂ ಒಂದು ಯೋಚನೆ ಬರುತ್ತೆ. ದಿನನಿತ್ಯ ನಮ್ಮ ಮನೆ ಬಾಗಿಲಿಗೆ ಪತ್ರಿಕೆ ಕಳಿಸುವ ಹುಡುಗರ ಕಾರ್ಯಕ್ಷಮತೆ ಎಲ್ಲರಿಗೂ ಮಾರ್ಗದರ್ಶಿ. ಚಳಿ ಮಳೆ ಲೆಕ್ಕಿಸದೆ ಬೆಳಗಿನ ಜಾವವೇ ಎದ್ದು ಪತ್ರಿಕೆ ಪಡೆದು ಮನೆ ಮನೆಗೆ ತಲುಪಿಸಿ ಹೊಟ್ಟೆ ಬಟ್ಟೆ ಕಟ್ಟಿ ಓದಿನಲ್ಲಿಯೋ ಉದ್ಯೋಗದಲ್ಲಿರುವವರ ಹಿಂದಿನ ಕಥೆ ವ್ಯಥೆಯೂ ನನಗೆ ಆಗಾಗ ಕಾಡ್ತಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟೈಲರ್ ಸುರೇಶ್ ಹಗಿನವಾಳು ಇಂದ, ಯಾವ ವಸ್ತು ವ್ಯಕ್ತಿಯಾಗಲಿ ಕಾರ್ಯಕ್ರಮವಾಗಲಿ ಅವುಗಳಿಗೆ ಹೆಸರು ಮತ್ತು ಶೀರ್ಷಿಕೆ ಕೊಟ್ಟು ಗುರುತಿಸುವುದು ಜಗದ ನಿಯಮ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಆದರೂ ಕೂಡ ಯಾವುದಾದ್ರೂ ಹೆಸರು ಇಲ್ಲ ಅಂತ ಹೇಳಿದ್ರೆ ಏನಿರಬಹುದು ಅನ್ನೋದು ನನ್ನ ಪ್ರಶ್ನೆ. ಕೇಳುವರೆ, ನೀವು ವಾಟ್ಸ್ಆ್ಯಪ್ ಸಂದೇಶಗಳನ್ನ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಒಮ್ಮೆ ಹೇಳಿಬಿಡ್ತೀನಿ. 9484585253. ಮತ್ತೊಮ್ಮೆ 9480858523. ಹಾಗೆ ಗುಂಡ್ಲುಪೇಟೆಯಿಂದ ಮರಿನಂಜ ಅವರು ಕಳಿಸಿದರೆ, ನಮ್ಮೂರಿನ ಒಂದು ಹಳೆಯ ಕಥೆ ಅಂತ ಹೇಳಿ, ಚೋಳರ ಕಥೆ. ನಮ್ಮೂರಿನ ಪಕ್ಕದಲ್ಲಿ ಒಂದು ದೇವಾಲಯ, ಬಸವೇಶ್ವರ ದೇವಾಲಯ. ಆ ದೇವಾಲಯವನ್ನು ಒಂದೇ ರಾತ್ರಿಯಲ್ಲಿ, ದೇವಾಲಯ ಎಣ್ಣೆ ಹಚ್ಚಿ ಬೆಳಿಗ್ಗೆ 5 ಸಮಯದಲ್ಲಿ ಪೂಜೆ ಮಾಡುವಾಗ ಗ್ರಾಮಕ್ಕೆ ಗಂಟೆ ಸದ್ದು ಗೊತ್ತಾಗಿ ನಮ್ಮ ಗ್ರಾಮದ ಜನರು ಅವರು ಒಂದೇ ರಾತ್ರಿಯಲ್ಲಿ ಗವಿಸಿದ್ದಪ್ಪನ ಗುಡಿ ಒಳಗೆ ಚೂಳರು, ನೀವು ಏನು ಕಳಿಸಿದ್ದೀರಾ ಅಂತ ಖಂಡಿತ ಅರ್ಥ ಆಗ್ತಾ ಇಲ್ಲ ಮರಿನಂಜ ಅವರೇ, ಮತ್ತೊಮ್ಮೆ ನೀವು ಈ ಒಂದು ಕಥೆಯನ್ನು ಕಳಿಸಿ ಅಂತ ಹೇಳ್ತಾ, ಹಗಿನವಾಳುವಿಂದ ವೆಂಕಟೇಶ ನಾಯಕ್ ಅವರು ಕಳಿಸಿದ್ದಾರೆ, ಹೆಸರಿಲ್ಲದೇ ಇರೋ ವಸ್ತುಗಳು ಯಾವುದು ಕೂಡ ಇಲ್ಲ, ಜನಸಾಮಾನ್ಯರು ಕೈಲಾಸ ಅನ್ನೋ ಪದನಾಮ ಬಳಕೆ ಮಾಡ್ತಾರಲ್ಲ ಅದು ಹೇಗಿರುತ್ತೆ ಅನ್ನೋದು ಪ್ರಶ್ನೆಯಾಗೆ ಉಳಿದಿರೋದು ಒಂದು ಕುತೂಹಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಕೈಯಲ್ಲಿರುವ 5 ಬೆರಳುಗಳಲ್ಲಿ

ಒಂದು ಬೆರಳಿಗೆ ಹೆಸರು ಇಲ್ಲ, ನಾವು ಅದಕ್ಕೆ ಉಂಗುರದ ಬೆರಳು ಅಂತ ಕರಿತೀವಿ. ಇನ್ನುಳಿದ ನಾಲ್ಕು ಬೆರಳುಗಳಿಗೂ ಹೆಬ್ಬೆರಳು, ತೋರುಬೆರಳು, ನಡುಬೆರಳು ಹಾಗೂ ಕಿರುಬೆರಳು ಎಂಬ ಅಧಿಕೃತವಾದ ಹೆಸರನ್ನು ನಾವು ಕೇಳಿದ್ದೇವೆ ಅಂತ ಹಾಸನದಿಂದ ವೇದ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಂಡ್ಯದಿಂದ ಪಾರ್ವತಿಯವರು, ಇಂದಿನ ವರ್ತಮಾನ ವೃತ್ತಾಂತ ವಿಶೇಷ ವಿಭಿನ್ನವಾಗಿದೆ, ನನಗೆ ಗೊತ್ತು ಗೊತ್ತಿಲ್ಲದೆ ಆದರೂ ಹೇಳ್ತಾ ಇದ್ದೀನಿ. ತುಂಬ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡ್ತಾರೆ, ಅದಕ್ಕೆ ಬೆಲೆ ಕಟ್ಟೋದು ಸಾಧ್ಯವಿಲ್ಲ, ಮತ್ತು ಹೆಸರಿಸೋದಕ್ಕೂ ಸಾಧ್ಯವಿಲ್ಲ. ಇನ್ನು ಹೇಳಬೇಕಂದ್ರೆ ತಾಯಿಯ ಪರಿಶ್ರಮಕ್ಕೆ ಬೆಲೆ ಕಟ್ಟಲಾಗದ, ಹೆಸರಿಸಲಾಗದ ಒಂದು ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಆಗಲಿ, ಮೈಸೂರಿನ ಶ್ರೀರಾಮ್ಪುರದಿಂದ ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಸಂದೇಶ ಕಳಿಸಿದ್ದಾರೆ. ಇಂದಿನ ವರ್ತಮಾನ ವೃತ್ತಾಂತದ ವಿಷಯ ಪ್ರಸ್ತಾವನೆ ಚೆನ್ನಾಗಿದೆ. ಪರಬ್ರಹ್ಮ ಅಥವಾ ಭಗವಂತ ಹೆಸರೇ ಇಲ್ಲದ್ದು, ಪತ್ರಿಕಾ ವರದಿಗಾರರ ಮಾತು ಚೆನ್ನಾಗಿ ಮೂಡಿತು. ಪತ್ರಿಕೋದ್ಯಮ ಬರೀ ಸುದ್ದಿ ಕೊಡುವುದಲ್ಲವೆಂದು ಹೇಳಿದ್ದು ನಿತ್ಯ ಸತ್ಯ. ಆಕಾಶವಾಣಿ ಪ್ರಯತ್ನ ಶ್ಲಾಘನೀಯವಾದದ್ದು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹೆಸರಿಲ್ಲದೆ ಇರೋದು ಅಂತ ಅಂದರೆ ಬೇನಾಮಿ ಪತ್ರ. ಯೋಗಾನಂದ ರಂಪೂರಿಯವರು ನಜರ್ಬಾದ್ನಿಂದ ಸಂದೇಶ ಕಳಿಸಿದ್ದಾರೆ. ಬೇನಾಮಿ ಪತ್ರ ಅಂದರೆ ಹೌದು, ದೂರುದಾರರ ಹೆಸರು ಗೌಪ್ಯವಾಗಿರಲು ಅನುಸರಿಸುವ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಆಗಲಿ ಯೋಗಾನಂದ ಅವರೇ. ಹಾಗೆ ಸರಸ್ವತಿಪುರಂನಿಂದ ನಾಗರತ್ನ ನಟೇಶ್ ಅವರು ಕಳಿಸಿದ್ದಾರೆ ಸಂದೇಶ. ಹೆಸರೇ ಇಲ್ಲದಿರುವುದು ಎಂದರೆ ಯಾರೆಂದು ತಿಳಿಯದ, ನಿರ್ದಿಷ್ಟ ಗುರುತಿಲ್ಲದ, ಹೆಸರಿಲ್ಲದ, ಇದ್ದರೂ ಬಹಿರಂಗಪಡಿಸದ ವ್ಯಕ್ತಿ ಅಥವಾ ವಸ್ತು ಎಂಬುದಾಗಿದೆ. ಹಾಗೆ ಆಧ್ಯಾತ್ಮಿಕ ತತ್ವಶಾಸ್ತ್ರದ ಚಿಂತನೆಗಳಲ್ಲಿ ಹೆಸರನ್ನು ಮೀರಿದ ಪರಮಸತ್ಯ ಅಥವಾ ವಸ್ತು ಎಂಬುದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಗಲಿ, ಮತ್ತಷ್ಟು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಮತ್ತೊಬ್ಬರು ಪತ್ರಕರ್ತರ ಜೊತೆ ಮಾತನಾಡಿ ನಂತರ ಉಳಿದ ಸಂದೇಶಗಳನ್ನು ನೋಡೋಣ. ಇದೀಗ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ವರ್ತಮಾನ ವೃತ್ತಾಂತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕೇಳುಗರೆ, ಇದೀಗ ಮತ್ತೊಬ್ಬರು ಪತ್ರಕರ್ತರು, ಗಾಣಧಾಳು ಶ್ರೀಕಂಠ ಅಂತ ಹೇಳಿ. ಸಮಾಜಶಾಸ್ತ್ರ ಮತ್ತು ಸಮೂಹ ಸಂವಹನ ಹಾಗೆ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ಕೆಲವು ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಪ್ರವಾಸ, ಛಾಯಾಗ್ರಹಣ, ಕೃಷಿ ಕಾರ್ಯಕ್ರಮಗಳ ಆಯೋಜನೆ, ಕೃಷಿ ಪರಿಸರ ಸಂಬಂಧಿತ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರಜಾವಾಣಿ ಪತ್ರಿಕೆಯ ಮುಖ್ಯ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಈ ಹಿಂದೆಯೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದರು. ಗಾಣಧಾಳು ಶ್ರೀಕಂಠ ಸರ್, ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ಹಾಂ ಸರ್, ಕಳೆದ ಬಾರಿನೂ ಕೂಡ ಒಂದಷ್ಟು ಸುದ್ದಿಗಳ ಕುರಿತು ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಈ ಬಾರಿ ಮತ್ತಷ್ಟು ವಿಶೇಷ ಸುದ್ದಿಗಳ ಬಗ್ಗೆ, ವಿಶೇಷವಾದಂತಹ ಅನುಭವಗಳನ್ನು ಹಂಚ್ಕೊಳ್ತೀರಿ ಅಂತ ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ. ಅದರಲ್ಲಿ ಸರ್, ಈಗ ಒಂದು ಶೀರ್ಷಿಕೆ, ನೆಲಕ್ಕೆ ಜೀವ ತುಂಬುವ ಮ್ಯಾಜಿಕ್ ಬಳ್ಳಿ, ವೆಲ್ವೆಟ್ ಬೀನ್ಸ್ ಅಂತ ಹೇಳಿ ಒಂದು ಲೇಖನ ಇದೆ ಅಲ್ವಾ?
1: ಹೌದೌದು.
0: ಸೊ ಏನದು ಲೇಖನ, ಅದರ ಹಿಂದಿನ ಕಥೆ ಏನು ಸರ್?
1: ಈಗ ಸುಮಾರು ಒಂದು 20 ವರ್ಷಗಳ ಹಿಂದೆ ನೀವು ನನ್ನ ಕರ್ಕೊಂಡೋದ್ರಿ ಲೇಖನದ ಶೀರ್ಷಿಕೆ ಹೇಳಿ. ಇದು 2004-05 ಆಸ್ಪಾಸ್ ಲೇಖನ ನಂಗೆ ನೆನಪಿದ್ದ ಹಾಗೆ. ಈ ಸುದ್ದಿಗೆ ಒಂದು ಒಂದು ಚಂದ್ರದ ಹಿನ್ನೆಲೆ ಕೂಡ ಇದೆ. ಸುಮಾರೊಂದು 2003-04-05 ಇರ್ಬೋದು, ಕರ್ನಾಟಕ ಸರ್ಕಾರ ಈ ಸಾವಯವ ಕೃಷಿ ನೀತಿಯನ್ನ ಜಾರಿಗೆ ತರುತ್ತೆ. ಬಹುಶಃ ಭಾರತದ 2nd ರಾಜ್ಯ ಅದು. ಮೊದಲು ಸಿಕ್ಕಿಂ ಇರುತ್ತೆ, ನಂತರ ನಮ್ದು. ಆಗ ಕರ್ನಾಟಕದಾದ್ಯಂತ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಇವುಗಳು ಉತ್ತುಂಗ ಸ್ಥಿತಿಯಲ್ಲಿ ಇರ್ತದೆ. ಎಲ್ಲಾ ರೈತರು ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರೇರೇಪಿತರಾಗಿ, ಒಬ್ಬರಿಂದ ಒಬ್ಬರನ್ನ ನೋಡ್ಕೊಂಡು ಆ ಕೃಷಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರೇರೇಪಿತರಾಗಿರ್ತಾರೆ. ತುಂಬಾ ಅಲ್ಲಲ್ಲಲ್ಲೇ ಸ್ವಯಂ ಸಹಾಯ ಸಂಸ್ಥೆಗಳು ಅದ್ರ ಮೇಲೆ ಕೆಲಸ ಮಾಡ್ತಾ ಇರುತ್ತೆ, ಸಾವಯವ ಕೃಷಿ ಮೇಲೆ. ಮತ್ತೆ ಅನೇಕ ರೈತಪರ ಸಂಘಟನೆಗಳು ಕೂಡ ನಾವು ರಾಸಾಯನಿಕ ಕೃಷಿಯನ್ನ ಬಿಟ್ಟು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನ ಅಳವಡಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ಅದನ್ನ ಅಳವಡಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ರಾಸಾಯನಿಕ ಕೃಷಿ ಬಿಟ್ಟ ಮೇಲೆ ಸಾವಯವ ಕೃಷಿ ಬಂದಾಗ ಸಾವಯವ ಗೊಬ್ಬರದ ಅಗತ್ಯತೆ ಬಹಳ ಬೇಕಾಗತ್ತೆ. ಅದಕ್ಕೆ ಒಮ್ಮೆಲೆ ಅದನ್ನ ಬಿಡೋದಕ್ಕೂ ಆಗಲ್ಲ ಹಂತ ಹಂತವಾಗಿ. ಮತ್ತೆ ಬಹುಮುಖ್ಯವಾಗಿ ಅವಾಗ ಈ ಮಣ್ಣನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಮಣ್ಣಿನಲ್ಲಿ ಇರ್ತಕ್ಕಂತ ಪೋಷಕಾಂಶಗಳನ್ನ ವೃದ್ಧಿಸೋದಕ್ಕೆ, ಕಳೆಯನ್ನ ನಿಯಂತ್ರಣ ಮಾಡೋದಕ್ಕೆ, ಇವೆಲ್ಲದಕ್ಕೂ ನಮ್ಗೆ ಈ ಮುಚ್ಚಿಗೆ ಆಗುವಂತಹ ಹಸಿರೆಯಲೆಯ ಬಳ್ಳಿಗಳ ಅಗತ್ಯ ಬಹಳ ಇರ್ತದೆ. ಅವತ್ತಿನ ಮಟ್ಟಿಗೆ ಕೃಷಿ ಇಲಾಖೆ ಅಥವಾ ಬೇರೆ ಬೇರೆಯವರು ಎಲ್ಲ ನಾವು ದ್ವಿದಳ ಧಾನ್ಯಗಳ ಮೇಲೆ ಮತ್ತೆ ಬೇರೆ ಬೇರೆ ಹಸಿರೆಳೆ ಗುಡ್ಡಯಂಚ, ಸೆಣಬು ಇವುಗಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿರುತ್ತೆ. ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಆದ್ರೆ ಅದು ನಾವೆಲ್ಲ ಒಟ್ಟಿಗೆ ಅಂದ್ರೆ ಒಟ್ಟಿಗೆ ರೈತರು ಸಾವಯವ ಕೃಷಿಗೆ ಬದಲಾಗ್ತಿದ್ರಲ್ಲ, ಅಷ್ಟೊಂದು ಜನರಿಗೆ ಆ ಜೀವರಾಶಿ ಅಂದ್ರೆ ಬಯೋಮಾಸ್ ಅಂತ ಹೆಣ್ಣು ಹೇಳ್ತೀವಿ ಹಸಿರೆಳೆ ಗೊಬ್ಬರನ ಹೊಂದುವಂತ ಕೆಪಾಸಿಟಿ ಇರೋಂಥದ್ದು, ಸಾಮರ್ಥ್ಯ ಇರೋಂಥದ್ದು ಈ ಧಾನ್ಯಗಳಿಗೆ, ಆ ದ್ವಿದಳ ಧಾನ್ಯಗಳು ಅಥವಾ ಯಾವ್ದು ಹೇಳ್ತೀವೋ ಇದೆಲ್ಲ. ಯಾಕಿಷ್ಟೆಲ್ಲ ನಾನು ವಿವರ ಕೊಟ್ಟೆ ಅಂದ್ರೆ, ನಾನು ಸುಮಾರು ಒಂದು ಅಷ್ಟೊತ್ತಿಗೆ ಒಂದು 6-7 ವರ್ಷದಿಂದ ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬರಹಗಳನ್ನ ಮಾಡಿದ್ದೆ. ಬಹಳ ಜನ ರೈತರು ಮತ್ತೆ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದ್ದೆ. ಅವತ್ತು ಅವಾಗೆಲ್ಲ ಮಾತುಕತೆ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಒಂದು ಈ ಸಾವಯವ ಕೃಷಿಗೆ ಅನುಕೂಲವಾಗುವ ಅಥವಾ ನೈಸರ್ಗಿಕ ಕೃಷಿಗೆ ಅನುಕೂಲ ಆಗುವಂತಹ ಯಾವ್ದಾದ್ರು ಜೀವರಾಶಿ, ದೊಡ್ಡ ಪ್ರಮಾಣದಲ್ಲಿ ಜೀವರಾಶಿ ಒಂದು ಉತ್ಪತ್ತಿ ಮಾಡುವಂತ ಒಂದು ಹಸಿರೆಳೆ ಗೊಬ್ಬರಕ್ಕೆ ಅಥವಾ ಬಳ್ಳಿಯ ಬಗ್ಗೆ ಒಂದಷ್ಟು ಹುಡುಕಾಟ ನಡೀತಾ ಇತ್ತು. ಅದೇ ಟೈಮಲ್ಲಿ ಅದೇ ಸಮಯದಲ್ಲಿ ನಮ್ಮ ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗದ ಜಿ ಕೃಷ್ಣ ಪ್ರಸಾದ್ ಅವರು ನನ್ನ ಹತ್ರ ಪ್ರಸ್ತಾಪ ಮಾಡಿದ್ರು. ನಾನು ಅವಾಗ ಕೃಷಿ ವಿಜಯದ ಮುಖ್ಯಸ್ಥನಾಗಿದ್ದೆ ವಿಜಯ ಕರ್ನಾಟಕದಲ್ಲಿ. ಅವಾಗ ಹೆಚ್ಚು ಸಾವಯವ ಕೃಷಿ ಬಗ್ಗೆ ಲೇಖನಗಳು ಪ್ರಕಟ ಆಗ್ತಾ ಇತ್ತು. ಅವ್ರು ಹೇಳಿದ್ರು, ನೋಡಿ ನಾವು ಹೇಗೂ ಹುಡುಕ್ತಾ ಇದೀವಿ ಈಗ ಈ ತರ ಒಂದು ಬಳ್ಳಿ ಇದೆ, ಇದು ಬಹಳ ಬೇಗ ಬೆಳೆಯುತ್ತೆ, ತೋಟಕ್ಕೆ ಬಹಳ ಬೇಗ ಮುಚ್ಚಿಗೆ ಆಗಿ ಹರಡ್ಕೊಳತ್ತೆ. ಅಷ್ಟು ಮಾತ್ರ ಅಲ್ಲ, ಇದರ ಬೇರುಗಳು ಹೇಗಿರ್ತವೆ ಅಂದ್ರೆ ಒಂಥರ ಉಳುಮೆ ಮಾಡ್ದಂಗೆ ಇರುತ್ತೆ ಭೂಮಿ ಒಳಗಡೆ. ನೀವು ಈ ಬಗ್ಗೆ ಒಂದು ಲೇಖನ ಬರೀಬಹುದು, ಗಮನಿಸಿ, ತುಂಬಾ ಜನಕ್ಕೆ ಸಹಾಯ ಆಗತ್ತೆ ಅಂತ ಸಲಹೆ ಕೊಟ್ರು. ಅವು ಬರೆಯೋ ಉತ್ಸಾಹ ನಾವು ಹಿಂದೆ ಮುಂದೆ ಏನು ಕೇಳಿಲ್ಲ, ಆಯ್ತು ಬರೀತೀನಿ ಅಂತ ಒಪ್ಕೊಂಡೆ. ಆದ್ರೆ ಯಾರು ಬರೀ ನಾವು ವೈಜ್ಞಾನಿಕ ಮಾಹಿತಿಯನ್ನು ಕೊಟ್ಟು ಹೀಗ್ ಬೆಳೆಯುತ್ತೆ ಅಂತ ಆದ್ರೆ ಅದು ರೈತರಿಗೆ ಕನ್ವಿನ್ಸ್ ಆಗ್ಬೇಕಲ್ಲ. ಅದಕ್ಕೆ ನಾನೇನ್ ಮಾಡಿದೆ ಅವ್ರಿಗೆ ಹೇಳಿದೆ, ಯಾರಾದ್ರೂ ಅದನ್ನ ಈಗ ಆಲ್ರೆಡಿ ಬೆಳೆದಿರೋದಿದ್ದು ಅಥವಾ ಅದನ್ನ ಅನುಭವ ಪಡೆದಿರೋದಿದ್ರೆ ಅವ್ರ ಬಗ್ಗೆ ಹೇಳಿ ಅದನ್ನ ಅವರೊಂದನ್ನ ಬರೆಯೋಣ ಅದನ್ನ ನಾವು, ಇಲ್ಲಾಂದ್ರೆ ಬರೀ ವಿಜ್ಞಾನದ ಲೇಖನ ಆದ್ರೆ ಅದು ರೈತರಿಗೆ ತಲುಪದಿಲ್ಲ ಅಂತ ಅದು ಅವ್ರ ಒಪ್ಪಿಗೆ ಆಯ್ತು. ಯಾಕಂದ್ರೆ ಅವರು ಹೆಚ್ಚು ನನಗಿನ್ನ ಹೆಚ್ಚು ರೈತರ ಜೊತೆ ಕೆಲಸ ಮಾಡಿದಂಥವ್ರು. ಆ ಟೈಮಲ್ಲಿ ನಮ್ಮ ಶಿಕಾರಿಪುರದ ಚುರ್ಚಿಗುಂಡಿಯ ಬಿ ಎನ್ ನಂದೀಶ್ ಅಂತ ಇವ ರೈತ ಆ ಕಾಲದಲ್ಲಿ, ಅವರು ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸಿ ಭತ್ತ ಬೆಳೀತಾ ಇದ್ರು, ಮತ್ತೆ ತೋಟಗಳಲ್ಲೆಲ್ಲ ಹಸಿರೆಲೆ ಗೊಬ್ಬರವನ್ನ ಬಳಸಿನೇ ಅವ್ರು ಕೃಷಿ ಮಾಡ್ತಾ ಇದ್ರು. ಅಂದ್ರೆ ಅಪ್ಪಟ ಸಾವಯವ ಕೃಷಿಯ ರೀತಿಯಲ್ಲಿ ಅವರು ಈ ವೆಲ್ವೆಟ್ ಬೀನ್ಸ್ ನ ಬಹಳ ಅಂದ್ರೆ ಅಡಿಕೆಗೆ ಬಳಸಿ ನೋಡಿದ್ರು, ಮುಸ್ಕಿನ ಜೋಳದ ಮಧ್ಯೆ ಬಳಸಿ ನೋಡಿದ್ರು, ಬೇರೆ ಬೇರೆ ಇದು ತೋಟಗಳಿಗೆ ಅದನ್ನ ಬಳಸಿ ನೋಡಿ ಅವ್ರಿಗೆ ಅನುಭವ ಇತ್ತು. ಅದೇ ರೀತಿ ಅವ್ರಿಗೆ ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗದ ಅವರಿಗೆ ಬಾಳೆ
0: ಹಲೋ
1: ಹಾಕ್ಸಿದ್ರು, ಅಡಿಕೆ ತೋರಿದ್ರು ಹಾಕಿ, ಇವೆಲ್ಲ ಹಾಕ್ಸಿ ನೋಡಿದ್ರು. ಸೊ ಅವೆಲ್ಲ ಅನುಭವನ ನಾ ಇಟ್ಕೊಂಡು ಅದನ್ನ ಲೇಖನ ಮಾಡಿದೆ. ಆ ಲೇಖನ ಬಹಳ ಸೊಗಸಾಗಿ ಬಂತು, ಮತ್ತು ಪೂರ್ತಿ ಒಂದು ಒಂದು ಪುಟದ ಪೂರ್ಣ ಪುಟದ ಲೇಖನ. ಆ ಲೇಖನದ ಹೆಸರೇ ವೆಲ್ವೆಟ್ ಬೀನ್ಸ್ ನೆಲಕ್ಕೆ ಜೀವ ತುಂಬುವ ಮ್ಯಾಜಿಕ್ ಬಳ್ಳಿ ಅಂತ, ಅದನ್ನೇ ನಾನು ಶೀರ್ಷಿಕೆಯಾಗಿ ಬಳಸ್ಕೊಂಡೆ. ಒಂದು ಸಮಗ್ರವಾದ ಲೇಖನ ಅದು, ಎಷ್ಟು ಮಟ್ಟಿಗೆ ಅಂದ್ರೆ ಅದು ಯಾವ್ಯಾವ ಹಂತದಲ್ಲಿ ಹೇಗ್ ಬೆಳಿಬೇಕು, ಹೇಗಾಗತ್ತೆ, ಹೇಗ್ ಬದಲಾವಣೆ ಆಗತ್ತೆ ಎಲ್ಲ ಬರೆದು, ಕೊನೆಗೆ ಆ ಬೀಜ ಎಲ್ಲಿ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಅಂತ ಹೇಳಿ ನಂದೀಶ್ ಅವರ ಹೆಸರು ಅನುಭವಕ್ಕಾಗಿ ಬೀಜದಕ್ಕಾಗಿ ಸಹಜ ಸಮೃದ್ಧದವ್ರದ್ದು ನಂಬರ್ 2 ಕೊನೆಯಲ್ಲಿ ಹಾಕಿದ್ವಿ. ಆ ಲೇಖನ ಪ್ರಕಟ ಆದ ಮಾರನೇ ದಿನ ನಂದೀಶ್ ಅವ್ರಿಗೆ ಬಿಡುವಿಲ್ಲದ ಫೋನ್, ಹೇಗೆ ಅಂದ್ರೆ ಅವ್ರಿಗೆ ಕಿವಿಲಿಟ್ಟಿದ ಫೋನ್ ನ ಹೊರಗಡೆ ತೆಗಿಲಿಕ್ಕಾಗದಷ್ಟು ಫೋನ್ಗಳು ಬೀಜಗಳು ಬೇಕು ಅಂತ ಅನುಭವಗಳನ್ನ ಕೇಳೋದಕ್ಕಾಗಿ ಬೀಜಗಳು ಬೇಕು ಅಂತ ಹೇಳಿ ಸಹಜ ಸಮೃದ್ಧಕ್ಕೆ ಫೋನ್. ಅಂದ್ರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆ ಲೇಖನ ಒಂದು ಪರಿಣಾಮ ಬೀರಿ ಸುಮಾರೊಂದು 7-8 ಕ್ವಿಂಟಲ್ ನಷ್ಟು ಬೀಜ ಎಲ್ಲಿ ಸಂಗ್ರಹ ಆಗಿತ್ತೋ ಅವೆಲ್ಲ ಖರ್ಚಾಗೋಯ್ತು. ಅಷ್ಟು ಮಾತ್ರ ಅಲ್ಲ, ಈ ಲೇಖನ ಒಂದು ಒಂದು ಸುಮಾರೊಂದು 15-20 ಜನರಿಗೆ ಬೇರೆ ಬೇರೆ ಬೇರೆ ಬೇರೆ ಸಂಪನ್ಮೂಲಗಳನ್ನು ಒದಗಿಸು. ಅಂದ್ರೆ ಈಗ ಉದಾಹರಣೆಗೆ ಲೇಖನ ಓದಿದವರು ಪಡಾರು ರಾಮಕೃಷ್ಣ ಶಾಸ್ತ್ರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಈಗ ನೀವು ಬರ್ದಿರೋದು ವೆಲ್ವೆಟ್ ಬೀನ್ಸ್ ಲೇಖನ ಇದೆಯಲ್ಲ, ಅದರ ಇನ್ನೊಂದು ತಳಿ ನಮ್ಮಲ್ಲಿದೆ, ಅದಕ್ಕೆ ಜವನಿಕ ಅಂತ ಕರೀತಾರೆ. ಅದನ್ನ ರಬ್ಬರ್ ಇದ್ರೊಳಗೆ ಬೆಳೀತಾರೆ, ಅದು ಬಹಳ ಮುಚ್ಚಿಗೆಯಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಅವರೊಂದು ಹೇಳಿದ್ರು. ಆಮೇಲೆ ಡಾಕ್ಟರ್ ಮುರುಳಿಕೃಷ್ಣ ಅವರು ಪಶುವೈದ್ಯರು, ಅವರು ಈ ಮೇವಿನ ಬಗ್ಗೆ ಅಂದ್ರೆ ಆಹಾರದ ಬಗ್ಗೆ ಹೆಚ್ಚು ಮೇವು ಪಶು ಆಹಾರದ ಬಗ್ಗೆ ಹೆಚ್ಚು ಕೆಲಸ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ಏ ಈ ಬೀಜ ಬರೀ ಗೊಬ್ಬರ ಅಲ್ಲಪ್ಪ, ಈ ಬೀಜನ ನಾವು ಪುಡಿ ಮಾಡಿದ್ರೆ ಅದನ್ನ ನಾವು ಪೌಷ್ಟಿಕ ಆಹಾರವಾಗಿ ದನಗಳಿಗೆ ಕೊಡ್ಬೋದು, ಬಹಳ ಸೊಗಸಾಗಿ ತಿಂತವದನ್ನ ಅಂತ ಹೇಳಿದ್ರು. ಆಮೇಲೆ ಇನ್ಯಾರೋ ಒಬ್ರು ಕೇಳಿದ್ರು, ಇದು ಅಡಿಕೆಗೆ ಇದನ್ನ ಬೆಳೆಸಿದ್ರೆ ಈ ಸನ್ ಸ್ಕ್ರಾಚ್ ಆಗುತ್ತಲ್ಲ ಅಡಿಕೆಗೆ, ಬಿಸಿಲನ್ನ ತಡೆಯುತ್ತೆ ಇದು ಅಂತ ಹೇಳಿದ್ರು. ಇನ್ನೊಬ್ರು ಯಾರು ಹೇಳಿದ್ರು, ಇದು ಹೊಲಗಳಲ್ಲಿ ಬಿತ್ತನೆ ಮಾಡೋದಕ್ಕೆ ಮುಂಚೆ ಈ ಬಳ್ಳಿನ ಬೆಳೆಸಿ ತೆಗೆದ್ಬಿಟ್ರೆ ನಾವು ಗೊಬ್ಬರದ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ಅಂತ ಸಾಯಿಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ರಾಜೇಂದ್ರ ಹೆಗಡೆ ಹೇಳಿದ್ರು. ಹೀಗೆ ಸುಮಾರು 10 ಜನರ ನಡುವೆ ಅದು ಬೇರೆ ಬೇರೆ ಬೇರೆ ಬೇರೆ ಭಿನ್ನವಾಗಿ ಅದು ಕಾಣಕ್ಕೆ ಶುರುವಾಯಿತು. ಇದ್ರ ನಡುವೆ ಸೌತ್ ಆಫ್ರಿಕಾದ ಒಂದು ಮಾಹಿತಿಯನ್ನ ಸಂಗ್ರಹ ಯೋಚನೆ ಮಾಡೋದಕ್ಕೆ, ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಈ ಬಳ್ಳಿಯನ್ನು ಹೇಗೆ ಬೆಳೆಸ್ತಾರೆ ಅಂತ ನಾನು ಓದ್ಕೊಂಡು ಸ್ವಲ್ಪ ಸಂಶೋಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ, ಅಲ್ಲಿ ಮೈನಿಂಗ್ ನಿಂದ ಆಗಿ ಇಡೀ ನೆಲ ಏನು ಹಾಳಾಗಿರುತ್ತೆ ಮೈನಿಂಗ್ ಮಾಡಿ, ಆ ನೆಲವನ್ನ ನೆಲದಲ್ಲಿರುವ ಮಣ್ಣನ್ನ ರಿಜುವಿನೇಟ್ ಮಾಡೋದಕ್ಕೆ ಅಂದ್ರೆ ಪುನಶ್ಚೇತನಗೊಳಿಸೋದಕ್ಕೆ ಈ ಬಳ್ಳಿಯನ್ನ ಬೆಳೆಸ್ತಾ ಇದ್ರಂತೆ ಅಂತ. ಕೊನೆಗೆ ಒಂದೇ ಒಂದು ಲೇಖನ ಲೀಡ್ ಲೇಖನ ಬಂದಿದ್ದು, ಕೊನೆಗೆ ನಾನು ಅದನ್ನ ಈ ತರ ಮಾಹಿತಿಗಳನ್ನೆಲ್ಲ ತಗೊಂಡು ಸುಮಾರು 10 ಲೇಖನದ ಸರಣಿಯಾಗಿ ಮಾಡಬೇಕಾದಂತ ಒಂದು ಒಂದು ಉತ್ಸಾಹ ಅಂದ್ರೆ ಉತ್ಸಾಹ ತುಂಬಿದ್ರು ಜನ, ಮಾಹಿತಿ ಕೊಟ್ರು. ಅದು ಸುಮಾರು 10 ಲೇಖನಗಳು ಎಷ್ಟು ಸೊಗಸಾಗಿ ಬಂತು ಅಂದ್ರೆ, ಒಂದು ಲೇಖನ ಬರೆದ ಕೂಡಲೇ ಮತ್ತೊಬ್ರು, ಸರ್ ಈ ತರದ ಮಾಹಿತಿ ಇದೆ, ಇದನ್ನ ತಗೊಳ್ಳಿ ನೋಡಿ, ಇದು ಈ ನೀವು ತುರ್ಕಿ ಬರುತ್ತೆ, ಇದು ವೆಲ್ವೆಟ್ ಬೀನ್ಸ್ ಇದೆಯಲ್ಲ, ಇನ್ನೊಂದಿದೆ ಇದಕ್ಕೆ ಲಸುಗುನಿ ಅಂತ ಕರೀತಾರೆ ನೋಡಿ, ಇದು ಇನ್ನೊಂದು ಬರುತ್ತೆ ಅದನ್ನ ಬಳಸಿ ಅಂತಂದ್ರು. ಹೀಗಾಗಿ ಸುಮಾರು 10 ಲೇಖನಗಳು ಅದು ಪ್ರಕಟ ಆದ್ವು. ಆ ಲೇಖನಗಳು ಪ್ರಕಟ ಆಗಿದ್ದ ಪ್ರತಿ ಹೆಜ್ಜೆಯಲ್ಲೂ ನನಗೆ ಹೊಸ ಮಾಹಿತಿಗಳು ಸಿಗ್ತಾ ಹೋಯ್ತು. ಅದು ಒಬ್ರು ನಿಮ್ಮ ಮೈಸೂರು ಜಿಲ್ಲೆಯ ಭಾಗದಲ್ಲಿ ಅಂತ ಅನ್ಸುತ್ತೆ, ಆ ಭಾಗದಲ್ಲಿ ಸರ್ ಬಾಳೆ ಜೊತೆ ಬೆಳೆದ್ವಿ, ಏನ್ ಮಾಡ್ತೀರಿ ಬಳ್ಳಿ ಬೆಳೆಸ್ತಾ ಬೆಳೆಸ್ತಾ ಹೋಗಿ ಬಾಳೆನೇ ಎಳೆದು ಬೀಳಿಸುವಷ್ಟು ಭದ್ರವಾಗಿ ಬಳ್ಳಿ ಬೆಳೀತು ಸರ್ ಇದು, ಹಾಗಾಗಿ ನಾನು ಸರಿ ಮಾಡ್ಕೊಂಡೆ ಅಂತ ಅವ್ರ ಅನುಭವ ಹೇಳಿದ್ರು. ಅಲ್ಲಿ ಚಾಮರಾಜನಗರದ ಹತ್ರ ಒಂದು ಒಡೆಯಪ್ಪಾಳ್ಯ ಅಂತ ಒಂದು ಟಿಬೆಟಿಯನ್ ಕಾಲೋನಿ ಇದೆ, ಅಲ್ಲಿ ಅವರು ಮುಸ್ಕಿನ ಜೋಳಕ್ಕೆ ಇದನ್ನ ಒಂದು ಅಪ್ಪುಗೆ ಬಳ್ಳಿಯಾಗಿ ಬೆಳೆಸ್ತಾ ಇದ್ರು. ನಾನು ಆ ಬಳ್ಳಿ ಭಾರಕ್ಕೆ ಬಗ್ಗಲ್ವೇ ಅದು ಮುಸ್ಕಿನ ಜೋಳ

0: ಕೇಳಿದ್ರೆ ಅವ್ರು ಇನ್ನೊಂದು ಕತೆ ಹೇಳಿದ್ರು, ಅದನ್ನ ಅದನ್ನ ಬಗ್ದಿರೋದಂಗು ನಾವ್ ಏನಾದ್ರು ಮಾಡ್ತೀವಿ, ಆದ್ರೆ ಅದು ತುಂಬಾ ಚೆನ್ನಾಗಿ ನಮ್ಮ ಗೊಬ್ಬರ ಆಗಿದೆ, ನಮ್ಗೆ ಮುಸ್ಲಿಂ ಜೋಳ ಚೆನ್ನಾಗಿ ಬಂತು ಅಂತ ಹೇಳಿ. ನೀವು ಮೊದ್ಲೇ ಹೇಳಿದಂಗೆ ಅಡಕೆ ಮರಗಳಿಗೆ ಹಬ್ಗೊಂಡು ಹೋಗಿದಂತ ಬಳ್ಳಿ ಬಿಸಿಲಿನ ತಡೆದು ಅದನ್ನ ರಕ್ಷಾ ಕವಚವಾಗಿ ಅದನ್ನ ರಕ್ಷಿಸೋದಕ್ಕೆ ಈ ಅಡಕೆಗೆ ಸುಣ್ಣ ಬೆಳೀತಾರೆ. ಆ ಸುಣ್ಣ ಬೆಳೆಯೋದಕ್ಕಿಂತ ಇದು ಏನು ಬಳ್ಳಿ ಅಡಕೆ ಮರ ತಬ್ಬಿ ಬೆಳೆದಾಗ ಅದು ರಕ್ಷಣೆ ಬಿಸಿಲಿಂದ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ರು. ಪಶು ಆಹಾರದ್ದಂತೂ ಅದಕ್ಕೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನು ಬೇರೆ ಬೇರೆ ಕಡೆ ಎಲ್ಲ ಆಯ್ತು ಅಂತ ಅದೊಂದು ದೊಡ್ಡ ವಿಚಾರವನ್ನೇ ನಮ್ಗೆ ಡಾಕ್ಟರ್ ಮುರಳೀಕೃಷ್ಣ ಮುಂದಿಟ್ಟಾಗ ಅದು ಒಂದು ಅಂಕಣ ಆಯ್ತು. ಕೆಲವು ಕಡೆ ನನಗೆ ಆಶ್ಚರ್ಯ ಆಗಿದ್ದು, ನಮ್ಮ ಕನಕಪುರ ಭಾಗದಲ್ಲಿ ಇದೇ ವೆಲ್ವೆಟ್ ಬೀನ್ಸ್ ನ ದೋಸೆ ಮಾಡ್ಕೊಂಡು ಅದನ್ನ ಅದ್ರ ಒಳಗಿರೋ ರಾಸಾಯನಿಕ ಅಂಶವನ್ನೆಲ್ಲ ತೆಗೆದು ದೋಸೆ ಮಾಡ್ಕೊಂಡು ತಿಂತೀವಿ ಅನ್ನೋ ಅಂಶ ಕೂಡ ಈ ಸಂದರ್ಭದಲ್ಲಿ ಗೊತ್ತಾಯ್ತು. ಬುಡಕಟ್ಟು ಜನಾಂಗದವರು ಇದನ್ನ ಹೆಚ್ಚು ಬಳಸ್ತಾ ಇದ್ರು ಅಂತ. ಬಹುಮುಖ್ಯವಾಗಿ ಗೊತ್ತಾಗಿದೆ ಅಂದ್ರೆ ಈ ವೆಲ್ವೆಟ್ ಬೀನ್ಸ್ನ ಬೀಜಕ್ಕೆ ಪಾರ್ಕಿನ್ಸನ್ಸ್ ಕಾಯಿಲೆಯನ್ನ ಹೋಗಲಾಡಿಸುವಂತಹ ಔಷಧಿಯ ಗುಣ ಇತ್ತು ಅಂತ ಕೂಡ ಇದು ಈ 10 ಲೇಖನಗಳ ಸರಣಿ ಪ್ರಕಟ ಆಯ್ತು. ಇನ್ನೊಂದು ಅಂದ್ರೆ ಇದು ಮುಂದುವರೆದ ವಿಷಯ ಏನಂದ್ರೆ, ಈ ಸಾಮಾನ್ಯವಾಗಿ ಲೇಖನಕ್ಕೆ ಬಂದಾಗ ಸುಮ್ಮನಾಗ್ಬಿಡುತ್ತೆ, ಅಂದ್ರೆ ಅಲ್ಲಿ ಮುಗಿಯುತ್ತೆ ಅದು ಅಧ್ಯಾಯ, ಇನ್ನು ಹೊಸ ಅಧ್ಯಾಯ ಶುರುವಾಗುತ್ತೆ. ಆದ್ರೆ ಈ ಲೇಖನದ ಇಂಪ್ಯಾಕ್ಟ್ ಹಂಗಾಗ್ಲಿಲ್ಲ, ಜನ ಅದನ್ನ ಹೆಚ್ಚು ಹೆಚ್ಚು ಮಾತಾಡಕ್ ಶುರು ಮಾಡಿದ್ರು. ಪ್ರತಿ ವಾರನು ಲೇಖನ ಬಂದ ಮೇಲೂ ಕೂಡ ಅವ್ರು ಯಾರು ಮಾತಾಡೋದ್ ನಿಲ್ಲಿಲ್ಲ. ನಾನು ಅವ್ರ ಕಣ್ಣಲ್ಲಿ ನಾನ್ ತಜ್ಞನಾಗ್ಬಿಟ್ಟೆ, ನನಗ್ ಭಯ ಶುರುವಾಗೋಯ್ತು. ನಾನು ಯಾವ ವಿಜ್ಞಾನಿಯಲ್ಲ ಏನಿಲ್ಲ, ಇವರು ಹೇಳಿದ್ದೋದಷ್ಟೇ ಸಂಶೋಧನೆ ಮಾಡಿ ಬರೆದಿದ್ದು ಅಂತ. ಕೊನೆಗೆ ಲೇಖನದ ಪ್ರತಿಗಳನ್ನ ಕೊಡಿ, ನಾವು ಇಟ್ಕೊಂಡು ಅದ್ರ ಬಗ್ಗೆ ಓದ್ಕೊಳ್ತೀವಿ ಮಾಡ್ತೀವಿ ಅಂತ ಆಯ್ತು. ಕೆಲವರಿಗೆಲ್ಲ ಆ ಪ್ರಯತ್ನನು ಮಾಡಿ ಆಯ್ತು. ಅದೇ ಟೈಮ್ಗೆ ಸರಿಯಾಗಿ ಈ ನನ್ನ ಲೇಖನ ಒಂದು ಅವಾರ್ಡ್ಗೆ ಅಂದ್ರೆ ಒಂದು ಪ್ರಶಸ್ತಿಗೆ ಭಾಜನವಾಯ್ತು. ಇದು ಯಾರೋ ಅದನ್ನ ನಾಮಿನೇಟ್ ಮಾಡಿದ್ರು. ಆ ಲೇಖನ ಅಂದ್ರೆ ಒಂದು ಇದೊಂದು ಅತ್ಯುತ್ತಮ ಕೃಷಿ ಬರಹ ಅನ್ನುವ ಒಂದು ಪ್ರಶಸ್ತಿಗೂ ಕೂಡ ಅದು ಆ ಲೇಖನ ಭಾಜನ ಆಯ್ತು. ಅಷ್ಟಕ್ಕೆ ಅದು ನಿಲ್ಲಲಿಲ್ಲ, ಅದು ಆಗಿದ ಮತ್ತೆ
1: ಹಲೋ
0: ಲೇಖನವನ್ನ ಹಿಂಗ್ ಬಿಡಿ ಬಿಡಿಯಾಗಿ ಬಿಡೋದಕ್ಕಿನ್ನ ಅದನ್ನ ಒಂದು ಪುಸ್ತಕ ರೂಪಕ್ಕೆ ತಂದ್ರೆ ಹೇಗೆ ಅನ್ನೋದು ಒಂದು ಯೋಚನೆ ಬಂತು, ಚರ್ಚೆ ಶುರುವಾಯ್ತು. ನನಗೆ ಯಾರು ಈ ಸೋರ್ಸ್ ಅನ್ನ ಕೊಟ್ಟಿದ್ರು ಅಂದ್ರೆ ಕೃಷ್ಣಪ್ರಸಾದ್ ಅವರು ಸಹಜ ಸಮೃದ್ಧದಿಂದ ಕೊಟ್ಟಿದ್ರು. ಅವರು ಹೇಳಿದ್ರು, ಇಲ್ಲ ನೀವು ಮುಂದುವರೀರಿ, ಇನ್ನೊಂದಷ್ಟು ಅಧ್ಯಯನ ಮಾಡಿ, ಇದನ್ನ ನಾವು ಪುಸ್ತಕದ ರೂಪಕ್ಕೆ ತರೋಣ ಅಂತ ಹೇಳಿ ಹೇಳಿದ್ರು. ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಆತಂಕ, ಯಾಕೆಂದ್ರೆ ನಾವೊಬ್ರು ಲೇಖಕರು ಈ ವಿಜ್ಞಾನದ ಬರಹಗಳನ್ನೆಲ್ಲ ಬರೆದು ಮತ್ತೆ ಅದಕ್ಕೆಲ್ಲ ಒಂದಷ್ಟು ಸಮಜಾಯಿಷಿ ಹುಡುಕೋಬೇಕು, ತುಂಬಾ ಕಷ್ಟ, ಇದು ಆಗೋದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಮನಸ್ಸಿಗೆ ಇಳೆಬಿಟ್ಟಿದೆ. ಆದ್ರೆ ಅವ್ರು ಹೇಳಿದ್ರು, ಇಲ್ಲ ಇದನ್ನ ದಾಖಲೆ ಈಗ ಆಗ್ಲಿಲ್ಲ ಅಂದ್ರೆ ಮತ್ತೆ ಇನ್ ಯಾವಾಗ್ಲೂ ದಾಖಲಾಗಲ್ಲ ಅದು. ಸೊ ಆಗ್ಲಿಂದನೂ ಆರಂಭ ಮಾಡಿ ಅದನ್ನ ಪುಸ್ತಕದ ರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿ ಮೊತ್ತ ಮೊದಲ ಲೇಖನದ ಶೀರ್ಷಿಕೆಯನ್ನೇ ಪುಸ್ತಕಕ್ಕೆ ಇಟ್ಟು ಅದನ್ನ ಪುಸ್ತಕಕ್ಕೆ ಯಾರು ಅವಾರ್ಡ್ ಕೊಟ್ಟರು ಅಂದ್ರೆ ನಮ್ಮ ಕೃಷಿ ಮಾಧ್ಯಮ ಕೇಂದ್ರ ಅದನ್ನ ಗುರುತಿಸಿ ಧಾರವಾಡದಲ್ಲಿ ಅವಾರ್ಡ್ ಕೊಟ್ಟಿದ್ದು. ಅವರ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ನಮ್ಮೆಲ್ಲ ಸುಮಾರು ಒಂದು 2,000 ಪ್ರತಿ ನಮ್ಗೆ ಗೊತ್ತಿಲ್ಲದ ಹಾಗೆ ಆಯ್ತು.
1: ಸರ್ ಇದು ಮಧ್ಯ ಮಧ್ಯ ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ.
0: ನನಗೆ ಸರಿ ಇದೆಯಲ್ಲ ಇಲ್ಲಿ?
1: ಹಾ ಅಲ್ಲ, ನೀವು ಮಾತಾಡೋ ಧ್ವನಿ ನಮಗೆ ಮಧ್ಯ ಮಧ್ಯ ಕೇಳಿಸೋದಿಲ್ಲ. ಒಂದೆರಡು ಪದಗಳು ಇದಾಗ್ತಾ ಇದೆ. ಹಾ ಕೇಳಿಸ್ತಿದೆ, ಕೇಳಿಸ್ತಾ ಇದೆ, ಹೇಳಿ ಸರ್.
0: ಮಾತಾಡ್ತಾ ಇದ್ದೆ.
1: ಹಾ ಹೇಳಿ ಸರ್, ಹೇಳಿ.
0: ಕೇಳಿಸ್ತಾ ಇದೆಯಲ್ಲ?
1: ಹಾ ಕೇಳಿಸ್ತಿದೆ ಸರ್.
0: ಓಕೆ, ನಾನು ಆ ಸರಣಿಯ ರೂಪದಲ್ಲಿ ಬಂದಿದ್ದನ್ನೆಲ್ಲ ಪುಸ್ತಕ ಮಾಡ್ಬೇಕು ಅಂತ ಆದ್ಮೇಲೆ ಅದನ್ನ ಸಹಜ ಸಮೃದ್ಧದವರೇ ಪ್ರಕಟಿಸ್ತೀವಿ ಅಂತ ಹೇಳಿದ್ರು. ಆ ಪುಸ್ತಕ ರೂಪಕ್ಕೂ ಅದು ಬಂತು. ಆ ಪುಸ್ತಕವನ್ನು ಕೂಡ ಹುಲಕೋಟಿಯಲ್ಲಿ ಆ ಪುಸ್ತಕನ ಬಿಡುಗಡೆ ಆಯ್ತು. ಡಾಕ್ಟರ್ ಡಿ ಆರ್ ಪಾಟೀಲ್ರು ಮತ್ತೆ ನಾಗೇಶ್ ಹೆಗಡೆ ಅವರು ಮತ್ತೆ ಶ್ರೀಪಾದ್ ಅವರೆಲ್ಲ ಸೇರಿ ಆ ಪುಸ್ತಕನ ಬಿಡುಗಡೆ ಮಾಡಿದ್ರು. ಪುಸ್ತಕ ಬಿಡುಗಡೆ ಆಗಿ ಸುಮಾರು ಒಂದು ಮೊದಲ ಪ್ರಕಟಣೆ ಒಂದು 3-4 ತಿಂಗಳೊಳಗೆ ಒಂದು 2,000 ಪುಸ್ತಕ ಖರ್ಚಾಗೋಯ್ತು. ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಯ್ತು. ಪುಸ್ತಕ ಪ್ರಕಟಣೆ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಯ್ತು. ಅದರಲ್ಲಿ ವಿಳಾಸಗಳು ಕೊಟ್ಟಿದ್ವಿ ನಾವು, ಎಲ್ಲರೂ ಎಲ್ಲೆಲ್ಲಿ ಏನೇನ್ ಎಲ್ಲೆಲ್ಲಿ ಬೀಜ ಸಿಗುತ್ತೆ, ಎಲ್ಲೆಲ್ಲಿ ಮಾಹಿತಿ ಸಿಗುತ್ತೆ, ಎಲ್ಲೆಲ್ಲಿ ವಿಜ್ಞಾನ ಸಿಗುತ್ತೆ, ಸಾಯಿಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಮತ್ತೆ ಪಶುವೈದ್ಯಕೀಯ ಇಲಾಖೆಯವರು ಏನ್ ಹೇಳ್ತಾರೆ, ಅವೆಲ್ಲಾ ಮಾಹಿತಿಯನ್ನು ಕೊಟ್ಟಿದ್ರಿಂದ ಆ ಪರಿಣಾಮ ಇನ್ನಷ್ಟು ವಿಸ್ತರಿಸ್ತಾ ಹೋಯ್ತು. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ, ಈ ಪುಸ್ತಕ ಪ್ರಕಟಣೆ ಆಗಿ ಸುಮಾರು ಒಂದು 4-5 ವರ್ಷದ ನಂತರವೂ ಕೂಡ ನಮ್ಮ ನಂದೀಶು ಮತ್ತೆ ನಮ್ಮ ಸಹಜ ಸಮೃದ್ಧ ಮತ್ತೆ ನನಗೆ ನಿರಂತರವಾಗಿ ಕರೆಗಳು ಬರ್ತಾನೆ ಇದ್ವು. ಅದು ಬೆಳೀತಾನೆ ಹೋಯ್ತು, ಅದು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ. ಸುಮಾರು ನಮ್ಮ ಕೃಷ್ಣಪ್ರಸಾದ್ ಕೊಟ್ಟಿದ್ದ ಮಾಹಿತಿ ಪ್ರಕಾರ ಒಂದು ವರ್ಷದಲ್ಲಿ 25 ಕ್ವಿಂಟಲ್ನಷ್ಟು ವೆಲ್ವೆಟ್ ಬೀನ್ಸ್ ಬೀಜ ಈ ಒಂದು ಬರಹದಿಂದ ಈ ಲೇಖನದಿಂದ ಜನರಿಗೆ ತಲುಪಂತಾಯ್ತು. ಸಾವಯವ ಕೃಷಿಗೆ ಹಸಿರೆಲೆ ಗೊಬ್ಬರ ಕೊಟ್ಟಂತ ಒಂದು ಪುಸ್ತಕವಾಯ್ತು ಅಂತ ಅವ್ರು ಹೇಳಿದ್ರು. ಇಂಟ್ರೆಸ್ಟಿಂಗ್ ಇನ್ನೊಂದು ಏನಂತಂದ್ರೆ, ಈ 4-5 ವರ್ಷದ ನಂತರ ಒಬ್ರು ಅದು ಬಿಜಾಪುರದ ಭಾಗ ಇರ್ಬೇಕು, ಝಳಕಿ ಅಂತ ಊರ ಹೆಸರು, ಅದ್ರ ಪಕ್ಕದಲ್ಲಿ ಲೋಣಿ ಅಂತ, ಅಲ್ಲಿ ಒಬ್ರು ರಿಟೈರ್ಡ್ ಇಂಜಿನಿಯರ್ ಅವರು, ಅವರು ಔರಂಗಾಬಾದ್ ನಲ್ಲಿ ಇರ್ತಾರೆ, ಅವ್ರು ಕನ್ನಡಿಗರು ಬಂದು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಈ ವೆಲ್ವೆಟ್ ಬೀನ್ಸ್ ಪುಸ್ತಕ ಓದ್ತಾರೆ 90-92 ವರ್ಷ ಆ ಟೈಮಲ್ಲಿ. ಅವ್ರು ಎಲ್ಲೋ ನಾನು ಹುಡ್ಕೊಂಡು ಆ ಪುಸ್ತಕ ಹುಡ್ಕೊಂಡು ಫೋನ್ ಮಾಡಿ ನನಗೆ ಹೇಳಿದ್ರು, ನೀವು ಬರೆದ ಪುಸ್ತಕ ನನಗೆ ತುಂಬಾ ಇಷ್ಟ ಆಯ್ತು, ಲೇಖನವನ್ನು ಓದಿದ್ದೆ, ನಾವು ಬೀಜವನ್ನು ತರಿಸಿ ಎಲ್ಲ ಹಾಕಿ ಮಾಡಿದ್ವಿ, ಆದ್ರೆ ನೀವು ಬರೆದ ಹಾಗೆ ನಮ್ಮ ನೆಲದಲ್ಲಿ ಆ ಬೀಜ ಹುಟ್ಟಲಿಲ್ಲ, ನಾವು ಇನ್ನೊಂದು ವೆರೈಟಿ ಬೀಜ ತಯಾರು ಮಾಡ್ತಾ ಇದ್ದೀನಿ, ಅವಾಗ ಬಂದಾಗ ನಿಮಗೆ ತಿಳಿಸ್ತೀನಿ, ನೀವು ಈ ಪುಸ್ತಕವನ್ನ ಮರುಮುದ್ರಣ ಮಾಡಿ ನನ್ನಂತವ್ರಿಗೆ ಇನ್ನೊಂದಷ್ಟು ಜನಕ್ಕೆ ತಲುಪಿಸಿ ಅಂತ ಹೇಳಿ. ಅಂದ್ರೆ ಪುಸ್ತಕ ಬರೆದು ಮತ್ತೆ ಲೇಖನ ಪ್ರಕಟಣೆ ಆಗಿ 5-6 ವರ್ಷದ 7 ವರ್ಷದ ನಂತರವೂ ಅದು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ನನ್ನ ಈ ವೆಲ್ವೆಟ್ ಬೀನ್ಸ್ ನೆಲಕ್ಕೆ ಜೀವ ತುಂಬುವ ಮ್ಯಾಜಿಕ್ ಬಳ್ಳಿಯ ಪುಸ್ತಕ ಮತ್ತೆ ಬರಹಗಳು
1: ಖಂಡಿತವಾಗ್ಲೂ. ಒಂದು ಸಣ್ಣ ಲೇಖನ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತೋ ಅನ್ನೋದು ನಿಜವಾಗ್ಲೂ ಖುಷಿಯ ವಿಚಾರ. ಹಾಗೆ ಸರ್, ಈಗ ಗಾಂಧಿ ಜಯಂತಿ ಹತ್ರ ಬರ್ತಾ ಇದೆ, ಕೆಲವೇ ದಿನಗಳಿದೆ. ಸೊ ಅದಕ್ಕೆ ಕುರಿತಾಗಿ ನೀವು ಒಂದು ಲೇಖನವನ್ನ ಬರೆದಿದ್ರಿ, ವಾತ್ಸಲ್ಯಮಯವಿ ಗಾಂಧಿಧಾಮ ಅನ್ನೋ ಒಂದು ಶೀರ್ಷಿಕೆಯಲ್ಲಿ, ಅದನ್ನ ಸಂಕ್ಷಿಪ್ತವಾಗಿ ನಮ್ಗೆ ತಿಳಿಸ್ಕೊಡ್ಬಹುದಾ ಸರ್?
0: ಖಂಡಿತ ಖಂಡಿತ. ಅದು ಅದು ಕೂಡ ಈ ಗಾಂಧಿಯ ವಿಚಾರಧಾರೆ, ಆದ್ರೂ ಅದು ಕೃಷಿಗೆ ನೇರವಾಗಿ ಇದೇ ಸಾವಯವ ಕೃಷಿಗೆ ಸಂಬಂಧಪಟ್ಟಿದಂತದ್ದು. ಜನವರಿ 30, 2005 ಗಾಂಧಿ ಹುತಾತ್ಮ ದಿನ ಒಂದು ನಮ್ಮ ನಡುವೆ ಬದುಕಿರುವ ಗಾಂಧಿಗಳ ಬಗ್ಗೆ ಒಂದು ಲೇಖನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವಾಗ ಯಾರನ್ನ ಮಾಡ್ಬೇಕು ಅಂದ್ರೆ, ಕರ್ನಾಟಕದಲ್ಲಿ ತುಂಬಾ ಜನ ಗಾಂಧಿಗಳಿದ್ರು, ಆದ್ರೆ ಇನ್ನೊಂದಷ್ಟು ಯೂನಿಕ್ ಆಗಿರೋದು, ಜನರ ಕಣ್ಣಿಗೆ ಬೀಳ್ದಿದ್ದಂತರು ಈಗಲೂ ಗಾಂಧಿಯ ವಿಚಾರಗಳನ್ನ ಮತ್ತೆ ಅವರ ತತ್ವಗಳನ್ನೆಲ್ಲ ಪಾಲನೆ ಮಾಡ್ತಾರೆ ಅಂತರು, ಜನಗಳಿಗೆ ಈಗ ಹೋದ್ರು ಕೂಡ ಅವ್ರನ್ನ ಒಪ್ಕೊಳ್ಳೋ ಅಂತ ಅವ್ರನ್ನ ಅಂತದ್ದು ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ನಾನು ಸುಮಾರು ಒಂದು 95-96 ಸಿರಿ ಸಮೃದ್ಧಿನಲ್ಲಿ ಒಂದು ಬೈಕ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ತರ್ತಿತ್ತು ಅಂತ ಸಿರಿ ಸಮೃದ್ಧಿಯಲ್ಲಿ ಒಂದು ಲೇಖನ ಪ್ರಕಟವಾಯಿತು, ವಾತ್ಸಲ್ಯ ಧಾಮದ ಋಷಿಗಳು ಅಂತಾನೆ ನಾ ಲೇಖನದ ಹೆಸರು ಮರ್ತಿದ್ದೀನಿ. ಅವರು ಒಂದು 5 ಜನ ಗಾಂಧಿವಾದಿಗಳಿದ್ದಾರೆ, ಅವರು ತಾವು ಕೃಷಿ ಮಾಡ್ತಾರೆ, ಕೃಷಿ ಮಾಡಿ ಸಾವಯವ ಕೃಷಿನೇ ಮಾಡ್ತಾರೆ, ಅವರು ಗಾಂಧಿ ವಿಚಾರಧಾರೆ ಹಾಗೆ ಬದುಕಿದ್ದಾರೆ ಅಂತ ಈಗೆಲ್ಲ ಒಂದು ಲೇಖನ ಓದಿದ್ದೆ. ನಾನು ಅದನ್ನ ವಿಚಾರಿಸಿದಾಗ ಅವರು ಮುಧೋಳ್ನಲ್ಲಿ ಇರ್ತಾರೆ ಅಂತ, ಮುಧೋಳ್ ಸಮೀಪ ಇರ್ತಾರೆ ಅಂತ ಗೊತ್ತಾಯ್ತು. ಆ ಪ್ರಪೋಸಲ್ ಇಟ್ಟೆ, ಒಪ್ಕೊಂಡ್ಬಿಟ್ರು ಬರೆಯೋದಕ್ಕೆ ಅಂತ. ಮುಧೋಳಿಗೆ ಹೋಗಿ ಇಳಿದೆ ಅಂದ್ರೆ ಒಪ್ಕೊಂಡಿದ್ದಾಯ್ತು, ಮುಧೋಳ್ ಅವರ ಆಶ್ರಮಕ್ಕೆ ಹೋಗಿದ್ದಾಯ್ತು. ಅದರ ಹೆಸರೇ ವಾತ್ಸಲ್ಯಧಾಮ ಅಂತ ಅದ್ರ ಹೆಸರು. ಅಲ್ಲಿ 4 ಜನ ಗಾಂಧಿಯ ಶಿಷ್ಯರು ಅಂದ್ರೆ ವಿನೋಬ ಭಾವೆ ಶಿಷ್ಯರಿದ್ರು, ಅದರಲ್ಲಿ ಮೀರಾ ಕೊಪ್ಪೇಕರ್ ತಾಯಿ ಹಿರಿಯರು ಅಮ್ಮ, ಇನ್ನೊಬ್ರು ಸೇವಾನಂದಜಿ ಅಂತ ಹಿರಿಯರು, ಇನ್ನೊಬ್ರು ನಾರಾಯಣ್ ಭಾಯಿ ಅಂತ, ರಮೇಶ್ ಅಂತ 4 ಜನ. ಅವ್ರ ಜೊತೆಗೆ 18 ಜನ ಸರ್ವೋದಯ ಕಾರ್ಯಕರ್ತರು ಬಂದು ಹೋಗಿ ಮಾಡ್ತಿದ್ರು. 2 ಎಕರೆ 20 ಗುಂಟೆ ಜಾಗದಲ್ಲಿ ಅವ್ರ ಬದುಕು, ಆಶ್ರಮದ ಜೊತೆಗೆ ಕೃಷಿ ಬದುಕು ಅವರ. ನಾವೆಲ್ಲ ಗಾಂಧಿ ನೋಡಿಲ್ಲ, ಆದ್ರೆ ಗಾಂಧಿ ವಿಚಾರಧಾರೆಗಳನ್ನ ಕೇಳಿದ್ದೀನಿ. ಆದ್ರೆ ಗಾಂಧಿ ಹೇಳ್ತಾ ಇದ್ದಿದ್ದು ಪ್ರೀತಿ, ಸಹಬಾಳ್ವೆ, ಸ್ವಾವಲಂಬಿ ಬದುಕು, ಇವೆಲ್ಲವೂ ಕೂಡ ಅವರೇ ಕಂಡಂತ ಕನಸುಗಳು. ಅವರ ಆಪ್ತರು ವಿನೋಬ ಭಾವೇಜಿ ಆ ಕನಸುಗಳನ್ನ ನನಸು ಮಾಡೋದಕ್ಕೋಸ್ಕರನೇ ಒಂದಷ್ಟು ಶಿಷ್ಯರನ್ನ ಸೃಷ್ಟಿ ಮಾಡಿ ಇಡೀ ದೇಶಾದ್ಯಂತ ಬಿಟ್ಟು. ಆ ಶಿಷ್ಯರಲ್ಲಿ ಈ 4 ಜನ. ಸೊ ಅವರ ಆಶ್ರಮದಕ್ಕೆ ಹೋದಾಗ ನಾವು ಅವ್ರ ಲೇಖನ ಬರೆಯಬೇಕು ಅಂತಂದಾಗ ಅವ್ರು ಒಪ್ಪಲಿಲ್ಲ ಫಸ್ಟ್ ನಂಗೆ. ಇಲ್ಲ, ನಾನು ನಮ್ಮ ಅರ್ಥಕ್ಕೆ ನಾವು ಬದುಕ್ತಾ ಇದೀವಿ, ನಮ್ಗೆ ಯಾವ್ದೇ ಪ್ರಚಾರ ಬೇಡ, ಮತ್ ನಾನು ನಮ್ಮ ಹತ್ರಕ್ಕೆ ನಾವು ಕೆಲಸ ಮಾಡ್ತೀವಿ, ನೀವು ಬರೆಯೋದು ಬೇಡ, ನೀವು ಬಂದಿದ್ದೀರಿ ಆತಿಥ್ಯ ಸ್ವೀಕರಿಸಿ ಹೊರಡಿ ಅಂತ. ಆದ್ರೆ ನನಗೊಂದು ಬರೆಯೋದಕ್ಕೆ ಅಂತ ಹೋದ್ಮೇಲೆ ಬರೀದಲ್ಲ ವಾಪಸ್ ಬಂದ್ಬಿಟ್ರೆ ನಮ್ಗೆ ಅಷ್ಟು ನೋಡಿ ಆಗ್ಲಿಲ್ವಲ್ಲ ಅಂತ ಒಂದ್ ಅಳಕ್ ಶುರು ಆಗ್ಬಿಡುತ್ತೆ. ಇಡೀ ದಿನ ಅವ್ರ ಜೊತೆ ಆಶ್ರಮದಲ್ಲಿ ನಾನು ಅವರಲ್ಲಿ ಒಬ್ಬನಾದೆ. ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತಾರೋ ಅವ್ರ ಜೊತೆ ನಾನು ಅವರ ಕೆಲಸದಲ್ಲಿ ಕೈ ಜೋಡಿದ್ದೆ, ಅವ್ರ ಜೊತೆ ಪ್ರಾರ್ಥನೆ ಮಾಡಿದೆ, ಅಡಿಗೆನಲ್ಲಿ ಸಹಾಯ ಮಾಡಿದೆ, ಕೃಷಿನಲ್ಲಿ ಸಹಾಯ ಮಾಡಿದೆ, ಭಜನೆ ಮಾಡಿದೆ ಅವ್ರ ಜೊತೆ. ಅವಾಗ ಅವ್ರಿಗೆ ಎಲ್ಲ ಆದ್ಮೇಲೆ ನನ್ನ ಹಿನ್ನೆಲೆ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರು ಲೇಖನ ಬರೆಯೋದಕ್ಕೆ ಒಪ್ಕೊಂಡ್ರು. ಆಮೇಲೆ ಅವ್ರು ಲೇಖನ ಬರೆಯೋದಕ್ಕೆ ಒಪ್ಕೊಂಡ್ಮೇಲೆ ಇಡೀ ದಿನದ ಲೈಫ್ ಸ್ಟೈಲ್ ನ ನಾನು ದಾಖಲೆ ಮಾಡ್ತಾ ಹೋದೆ. ಗಾಂಧಿಯ ವಿಚಾರಧಾರೆಗಳನ್ನ ಏನು ಓದ್ತಾ ಇದ್ವಿ, ಬೆಳಗಿನ ಪ್ರಾರ್ಥನೆಯಿಂದ ಹಿಡಿದು ರಾತ್ರಿ ಮಲಗುವ ಆಹಾರದವರೆಗೂ ಅಷ್ಟೂ ಕ್ರಮವನ್ನ ಚಾಚೂ ತಪ್ಪದೆ ಅಲ್ಲಿ ಸ್ವಾವಲಂಬಿಗಳಾಗಿ ಬದುಕಲಾಗಿದ್ದಂತ 4 ಗಾಂಧಿವಾದಿಗಳವರು, ಗಾಂಧಿಯ ಅನುಯಾಯಿಗಳು. ಬಟ್ಟೆ ಮತ್ತೆ ಊಟ ಮತ್ತೆ ಬದುಕು ಮತ್ತೆ ಕಡಿಮೆ ಕಡಿಮೆ ಇದ್ರೊಳಗೆ ನಮ್ಮ ಅಗತ್ಯಕ್ಕೆ ತಕ್ಕಂತ ಬದುಕಬೇಕು ಅಂತ ಹಿರಿಯ ನಾಲ್ಕು ಜೀವಿಗಳು ಅವರು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಂತವ್ರು, ಸಾವಯವ ಕೃಷಿಯನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಂತವ್ರು, ವಿಷಮುಕ್ತವಾಗಿ

0: ತಮ್ಮ ಜಮೀನನ್ನ ಬಳಸ್ಕೊ ಅವ್ರಿಗೆ ಪೂರ್ತಿ ಜಮೀನ್ ಮಾಡಕ್ ಆಗ್ತಿರ್ಲಿಲ್ಲ, ಜಮೀನಿಗೆ ಕೊಟ್ಟವರ್ಗೂ ಕಂಡೀಷನ್ ಇಂದ ಇದನ್ನ ಸಾವಯವ ಕೃಷಿಯಾಗೆ ಮಾಡ್ಬೇಕು ಅಂತ. ಆ ಲೇಖನ ಬರೆದ ನಂತರ ಅವರು ಮೀರಾತಾಯಿ ಕೊಪ್ಪಿಕರ್ ಅವ್ರದ್ದು ಲೇಖನ ನಾನು ಬರೆದ ಮೇಲೆ ಆಶ್ರಮಕ್ಕೆ ಹೋಗುವ ಜನರ ಸಂಖ್ಯೆ ಅಂದ್ರೆ ಅವ್ರ ಬಗ್ಗೆ ತಿಳಿಯೋ ಸಂಖ್ಯೆ ಜಾಸ್ತಿ ಆಯ್ತು. ಅಂದ್ರೆ ಕೃಷಿ ಅನ್ನೋದು ಕೇವಲ ಲಾಭಕ್ಕೆ ಮಾತ್ರ ಅಲ್ಲ, ಅದು ಸಾವಯವ ಕೃಷಿ ಅನ್ನೋದು ಬದುಕಿನ ಒಂದು ಭಾಗ, ಅದೊಂದು ಕ್ರಮ ಅಂತ ತೋರಿಸೋದಕ್ಕೆ ಇವರ ಲೇಖನ ನನಗೆ ತುಂಬಾ ಸಹಾಯ ಆಯ್ತು.
1: ಸುಮಾರು ಜನ
0: ಆಶ್ರಮಕ್ಕೆ ಹೋಗಕ್ ಶುರು ಮಾಡಿ ರೈತರ ಪ್ರವಾಸಗಳು ಹೋಗಕ್ ಶುರು ಮಾಡಿದ್ರಂತೆ. ಈಗ 4 ಜನದಲ್ಲಿ 3 ಜನ ಆಶ್ರಮದಲ್ಲಿ ಇಲ್ಲ. ನಿನ್ನೆ ಕೂಡ ಆಶ್ರಮಕ್ಕೆ ನಾನು ಫೋನ್ ಮಾಡಿದೆ, ಅಲ್ಲಿರೋ ರಮೇಶ್ ಬಾಯಿನವ್ರು ಹೇಳಿದ್ರು ನನ್ನ ಲೇಖನದ ಬಗ್ಗೆ ನೆನಪು ಮಾಡ್ಕೊಂಡ್ರು, ನೀವು ಬರೆದ ಮೇಲೆ ಸರ್ಕಾರವೇ ನನ್ನ ಇಲ್ಲಿಯ ಬಂದು ಮೀರಾ ತಾಯಿ ಕೊಪ್ಪಿಕರ್ ಅವರಿಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಹೋಯ್ತು ಅಂತ ಹೇಳಿ ಸಂತಸದಿಂದ ಹಂಚಿಕೊಂಡ್ರು.
1: ಖಂಡಿತವಾಗ್ಲೂ ಸರ್, ಬಹಳ ಉತ್ತಮವಾದಂತಹ ಒಂದು ಸುದ್ದಿಯ ಬಗ್ಗೆ ನೀವು ನಮಗೆ ಇಷ್ಟು ಹೊತ್ತು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಅದ್ರ ಹಿಂದಿನ ಕಥೆಯನ್ನ ತಿಳಿಸ್ಕೊಟ್ರಿ. ಆದ್ರೆ ಸಮಯ ಆಗ್ತಾ ಬರ್ತಾ ಇದೆ, ಕಾರ್ಯಕ್ರಮವನ್ನ ಮುಗಿಸ್ಬೇಕಾಗಿದೆ. ಸೊ ನೀವು ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಇಷ್ಟೆಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಗೂ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್, ಧನ್ಯವಾದಗಳು ಸರ್. ಕೇಳುಗರೆ, ಇವತ್ತು ಕೂಡ ಒಂದಷ್ಟು ಆಸಕ್ತಿದಾಯಕ ಸುದ್ದಿಗಳ ಕುರಿತಾಗಿ ನೀವು ತಿಳ್ಕೊಂಡ್ರಿ. ಪತ್ರಕರ್ತರು ಕೂಡ ಅಷ್ಟೇ, ಬಹಳ ಅಚ್ಚುಕಟ್ಟಾಗಿ ಒಂದು ವಿಚಾರಧಾರೆಗಳನ್ನು, ಅನುಭವಗಳನ್ನು, ಹಿಂದಿನ ಕಥೆಗಳನ್ನು ಹಂಚಿಕೊಂಡ್ರು. ಹಾಗೆ ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸೋದಕ್ಕೆ ನಿಮಗೆ ಒಂದು ಪ್ರಶ್ನೆ ಕೇಳಿದೆ. ಹೆಸರಿಲ್ಲದೆ ಇರೋದು ಅಂತಂದರೆ ಏನು ನೆನಪಾಗ್ಬೋದು, ಏನಿರಬಹುದು ಅಂತ ಹೇಳಿ ಒಂದಷ್ಟು ಜನ ಸಂದೇಶಗಳನ್ನು ಕಳಿಸಿದರು. ಮಂಡ್ಯದಿಂದ ಪೃಥ್ವಿಯವರು, ನಮ್ಮ ಯೋಚನೆ, ನಮ್ಮ ಭಾವನೆಗಳು, ನಮ್ಮ ಕನಸುಗಳು, ಹೆಸರಿಸಲಾಗದಂತಹ ಮನಸ್ಸಿನ ಆಸೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲತಾ ವೇದರಂಗಯ್ಯ ಅವರು, 30 ವರ್ಷದಿಂದ ಪೇಪರ್ ಹಾಕ್ತಾ ಇದ್ದಾರೆ ನಮ್ಮ ಮನೆ ಅಂತ ಹೇಳಿದ್ದಾರೆ, ಆದರೆ ನೀವು ಕಳಿಸಿರುವಂತಹ ವಿಷಯ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಹಾಗೆ ವಿಮಾನದ ಕುರಿತಾಗಿ ನಂಜನಗೂಡಿನಿಂದ ಮಹೇಶ್ ನಾಯಕ್ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅದು ಏನು, ವಿಮಾನದ ಕುರಿತು ಒಬ್ಬ ವ್ಯಕ್ತಿ ಬದುಕುವುದು ಏನು ಹೇಳಿದಿರಿ ನೀವು, ನನಗೆ ಅದು ಖಂಡಿತ ಅದು ಕೂಡ ಅರ್ಥ ಆಗಲಿಲ್ಲ. ಹಾಗೆ ಈಗ ಅದರ ಹಿಂದಿನ ಕಥೆ ಏನಪ್ಪ ಅಂತ ಹೇಳಿದ್ರೆ, ಬಹಳ ಏನು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಸಿಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಆಗುತ್ತೆ. ಆದರೂ ಕೂಡ ಜನ ಈ ಒಂದು ರೈಲ್ವೆ ಸ್ಟೇಷನ್ಗೆ ಭೇಟಿ ನೀಡ್ತಾರೆ. ಹೌದು, ಒಂದು ರೈಲ್ವೆ ಸ್ಟೇಷನ್ ಕುರಿತಾದಂತಹ ಸುದ್ದಿ ಇದು. ಪಶ್ಚಿಮ ಬಂಗಾಳದ ಪೂರ್ವ ಬರ್ಧಮಾನ ಜಿಲ್ಲೆಯಲ್ಲಿ ಒಂದು ರೈಲು ನಿಲ್ದಾಣ ಇದೆ. ಆಶ್ಚರ್ಯ ಏನಂತ ಅಂದರೆ, ಆ ನಿಲ್ದಾಣದ ಫಲಕದಲ್ಲಿ ಹೆಸರನ್ನೇ ಬರೆದಿಲ್ಲ. ಅದು ಹೆಸರು ಇಲ್ಲವಲ್ಲ ಏನಕ್ಕೆ ಅಂತ ಹೇಳಿ ಬಹಳಷ್ಟು ಜನ ಈ ಒಂದು ರೈಲ್ವೆ ಸ್ಟೇಷನ್ನನ್ನು ವಿಸಿಟ್ ಮಾಡ್ತಾರಂತೆ, ನೋಡೋದಕ್ಕೆ ಹೋಗ್ತಾರಂತೆ. ರಾಯನಗರ ಅಂತಲೇ ಇದಕ್ಕೆ ಮುಂಚೆ ಹೆಸರಿಟ್ಟಿದ್ದಿದ್ದು. ಬರ್ಧಮಾನ್ನಿಂದ 35 ಕಿಲೋಮೀಟರ್ ದೂರದಲ್ಲಿ ಇದೆ, 2 ಹಳ್ಳಿಗಳ ಮಧ್ಯ ಬರುತ್ತೆ ಈ ಒಂದು ರೈಲ್ವೆ ಸ್ಟೇಷನ್. ರಾಯ್ನ ಹಾಗೆ ಸ್ವಲ್ಪ ಹತ್ತಿರದಲ್ಲೇ ಈ ಸ್ಟೇಷನ್ ಬರೋದ್ರಿಂದ, ರಾಯನಗರ ಮತ್ತು ರಾಯ್ನ ಅನ್ನುವಂಥ 2 ಹಳ್ಳಿಗಳ ನಡುವೆ ಈ ಒಂದು ಸ್ಟೇಷನ್ ಬರೋದ್ರಿಂದ, ನನ್ನ ಹಳ್ಳಿಯ ಹೆಸರು ಇಡಬೇಕು, ನನ್ನ ಹಳ್ಳಿಯ ಹೆಸರು ಇಡಬೇಕು ಅಂತ ಹೇಳಿ ಒಂದು ಘರ್ಷಣೆ, ಗೊಂದಲದಿಂದಾಗಿ ಈ ರೈಲ್ವೆ ಸ್ಟೇಷನ್ಗೆ ಹೆಸರನ್ನೇ ಇಡೋಕ್ಕಾಗಿಲ್ಲ. ಬರೆದಿದ್ದಂಥ ಹೆಸರನ್ನು ಕೂಡ ಅವರು ಅಳಿಸಿ ಒಂದು ಫಲಕದಲ್ಲಿ ಹೆಸರೇ ಇಲ್ಲ. ಟಿಕೆಟ್ ಏನಂತ ಕೊಡ್ತಾರಪ್ಪ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು. ಹೌದು, ಈ ಸ್ಟೇಷನ್ಗೆ ಹೋಗೋದಕ್ಕೆ ಟಿಕೆಟು ಅಧಿಕೃತವಾಗಿ ಮೊದಲು ಏನು ಹೆಸರಿತ್ತು ರಾಯನಗರ ಅಂತ, ಅದೇ ಹೆಸರಿನಲ್ಲೇ ಟಿಕೆಟನ್ನು ಕೊಡ್ತಾರೆ. ಆದರೆ ಸ್ಟೇಷನ್ನಲ್ಲಿರುವಂಥ ಒಂದು ಬೋರ್ಡ್ ಏನಿದೆ, ಫಲಕ ಏನಿದೆ, ಅದರಲ್ಲಿ ಮಾತ್ರ ಇವರಿಗೆ ಹೆಸರಿಲ್ಲ. ಹಾಗೆ ಕೇಳಿದ್ರೆ ನಿಮಗೂ ಕೂಡ ಈ ರೀತಿಯ ಕಥೆ ಸುದ್ದಿಗಳು ಗೊತ್ತಿದ್ರೂ ಕೂಡ ನೀವು ನಮಗೆ ಸಂದೇಶವನ್ನು ಕಳಿಸಿ ನಿಮ್ಮ ಮೊಬೈಲ್ ನಂಬರ್ನೊಂದಿಗೆ ಅಂತ ಹೇಳಿದ್ದೆ. ಈಗ 12 ಗಂಟೆ ಒಳಗಡೆ ನಿಮಗೆ ಸಂದೇಶ ಕಳಿಸೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ವರ್ತಮಾನ ವೃತ್ತಾಂತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು, 5700020 ಇಲ್ಲಿಗೆ ಪತ್ರವನ್ನು ಕಳಿಸಬಹುದು. ಅಥವಾ replyaimysuru@gmail.comಗೆ ನೀವು ಮೇಲ್ ಕೂಡ ಮಾಡಬಹುದು. ಅದರ ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೂಡ ನೀವು ಕಳಿಸಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಮತ್ತಷ್ಟು ಸುದ್ದಿಗಳೊಂದಿಗೆ. ಈಗ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶವನ್ನು ಕಳುಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಹನ.
1: ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶಾಂತಿ, ಸಹಬಾಳ್ವೆ ಮತ್ತು ಸಹೋದರತ್ವದ ಮಾರ್ಗ ತೋರಿದ ಗುರುನಾನಕ್ ದೇವ್ ಅವರ ಪುಣ್ಯತಿಥಿ ಅಂಗವಾಗಿ ಹಲವು ಗುರುದ್ವಾರಗಳಲ್ಲಿ ಇಂದು ಪುಣ್ಯಸ್ಮರಣೆ, ಗುರು ಗ್ರಂಥ ಸಾಹೇಬ್ ಪಠಣ, ಉಚಿತ ಪ್ರಸಾದ ವಿತರಣೆಯ ಲಂಗರ್ ಆಯೋಜಿತವಾಗಿವೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಗ್ಗೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದೆ. ಉದ್ಯಮಗಳಿಗೆ ಪರವಾನಗಿ, ಅನುಮೋದನೆ ಮತ್ತು ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಒದಗಿಸಿ ಸಮಯ, ಶ್ರಮ, ವೆಚ್ಚ ಮತ್ತು ಅನಗತ್ಯ ಕಾಗದ ಪತ್ರಗಳ ವಿಲೆ ಕಡಿತಗೊಳಿಸುವ ಮಹತ್ವಾಕಾಂಕ್ಷೆ ಈ ಯೋಜನೆ ಹೊಂದಿದೆ. ಧಾರವಾಡದ ಚಾರ್ಟರ್ಡ್ ಅಕೌಂಟೆಂಟ್ ವೀಣಾ ಮುದಿಗೌಡರ್ 300 ಕಕ್ಷಿದಾರರಿಗೆ ಜಿಎಸ್ಟಿ ಮತ್ತು ಇ ಫೈಲಿಂಗ್ ಬಗ್ಗೆ ಸಕಾಲಿಕ ಮಾರ್ಗದರ್ಶನ ಮಾಡುತ್ತಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ನಮ್ಮ ಉದ್ದೇಶ ಕೇವಲ ಜಿಎಸ್ಟಿಆರ್ ರಿಟರ್ನ್ ಸಲ್ಲಿಸುವುದಲ್ಲ, ಗ್ರಾಹಕರ ವ್ಯವಹಾರಕ್ಕೆ ಅನ್ವಯವಾಗುವ ಜಿಎಸ್ಟಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ತೆರಿಗೆ ಪಾವತಿ ಮತ್ತು ಸಮಯಕ್ಕೆ ಸರಿಯಾದ ಕಾಂಪ್ಲಯನ್ಸ್ ಮಾಡುವಂತೆ ಮಾರ್ಗದರ್ಶನ ನೀಡುವುದು ನಮ್ಮ ಮುಖ್ಯ ಸೇವೆಯಾಗಿದೆ. ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನಿಯಮಗಳು ಕೆಲವೊಮ್ಮೆ ಕಷ್ಟಕರವಾಗಿ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಅವರ ವ್ಯವಹಾರದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸರಳವಾದ ರೀತಿಯಲ್ಲಿ ಜಿಎಸ್ಟಿ ಕಾಂಪ್ಲಯನ್ಸ್ ಬಗ್ಗೆ ತಿಳಿಸುವುದು ನಮ್ಮ ಪ್ರಮುಖ ಜವಾಬ್ದಾರಿಯಾಗಿದೆ. ಒಟ್ಟಿನಲ್ಲಿ ರಿಜಿಸ್ಟ್ರೇಷನ್, ಅಕೌಂಟಿಂಗ್, ಟ್ಯಾಕ್ಸ್ ಕ್ಯಾಲ್ಕುಲೇಷನ್, ರಿಟರ್ನ್ ಫೈಲಿಂಗ್, ಐಟಿಸಿ ರೀಕನ್ಸಿಲೇಷನ್, ಇ ಇನ್ವಾಯ್ಸ್, ಇವೇ ಬಿಲ್, ನೋಟಿಸ್ ಕಾಂಪ್ಲಯನ್ಸ್, ಹೀಗೆ ಜಿಎಸ್ಟಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಿರಂತರ ಸೇವೆ ಮತ್ತು ಮಾರ್ಗದರ್ಶನ ನೀಡುತ್ತದೆ.
2: ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಭಾವತಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಮಳಿಗೆಗಳನ್ನು ಪರಿಶೀಲಿಸಿತು. ಹಲವು ಮಾರಾಟ ಮಳಿಗೆಗಳಲ್ಲಿ ಅವಧಿ ಮೀರಿದ ಹಾಗೂ ಕಲುಷಿತ ಆಹಾರ ಮಾರಾಟ ಮಾಡುತ್ತಿರುವ ಪ್ರಕರಣಗಳನ್ನು ತಂಡ ಪತ್ತೆಹಚ್ಚಿದೆ. ನಿಯಮ ಉಲ್ಲಂಘಿಸಿರುವ 9 ವ್ಯಾಪಾರಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ತಿಂಗಳ 25 ಹಾಗೂ 26 ತಾರೀಕು ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಗ್ರಂಥಪಾಲಕರ 2 ಸಮ್ಮೇಳನ ಜರುಗಲಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. 300 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದು ಪ್ರೊಫೆಸರ್ ಎಸ್ಎಲ್ ಸಂಗಮ್ ಸಮ್ಮೇಳನದ ನಿರ್ದೇಶಕರಾಗಿದ್ದಾರೆ ಎಂದರು. ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ರಾಜ್ಯದ ಆಯುಷ್ ವೈದ್ಯರು ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಮುಷ್ಕರ ಆರಂಭಿಸಲಿದ್ದಾರೆ ಎಂದು ರಾಜ್ಯ ಪದಾಧಿಕಾರಿ ಡಾ ಎಂಎಸ್ ಅಮಿತ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. 5 ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026 ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಜನಾಂದೋಲನ ಜರುಗಿತು. ಕಲಬುರಗಿ ಜಿಲ್ಲೆಯ 11 ತಾಲೂಕುಗಳು ಹಾಗೂ 260 ಗ್ರಾಮ ಪಂಚಾಯಿತಿಗಳ ಒಟ್ಟು 4,431 ಸದಸ್ಯ ಸ್ಥಾನಗಳ ಮೀಸಲಾತಿ ನಿಗದಿಪಡಿಸಿ ರಾಜ್ಯ ಪರಿಪತ್ರದಲ್ಲಿ ಪ್ರಕಟಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಮಧ್ಯಾಹ್ನ 1:30 ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೂ ಅವರು ಭೇಟಿ ನೀಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಶ್ರೀ ಶಾರದಾಂಬಾ ಮಠದಲ್ಲಿ 10-26 ಶರನ್ನವರಾತ್ರಿ ಹಾಗೂ ದಸರಾ ಮಹೋತ್ಸವ ಜರುಗಲಿದೆ. ಗದಗ್ ಜಿಲ್ಲೆಯಲ್ಲಿ ಕಾನೂನು ಸೇವಾ ಸ್ವಯಂ ಸೇವಕರಿಗಾಗಿ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಹಾಗೂ ನ್ಯಾಯಾಧೀಶರಾದ ನಾಗವೇಣಿ ಚಾಲನೆ ನೀಡಿದರು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ, ಪಂಜಿನ ಕವಾಯತು ಹಾಗೂ ಡ್ರೋನ್ ಶೋ ವೀಕ್ಷಿಸಲು ವಿಶೇಷ ಟಿಕೆಟ್ ವ್ಯವಸ್ಥೆ ಜಿಲ್ಲಾಡಳಿತ ಕೈಗೊಂಡಿದೆ. ಆಸಕ್ತರು ಗೋಲ್ಡ್ ಕಾರ್ಡ್ ಹಾಗೂ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಪಡೆಯಬಹುದು. ಜಾಲತಾಣ www.mysuredasara.gov.in ಗೆ ಭೇಟಿ ನೀಡಿ ಬುಕಿಂಗ್ ಮಾಡಬಹುದು.

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ 6 ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ನಡೆದ 9ನೇ ರಾಷ್ಟೀಯ ಜನತಾ ನ್ಯಾಯಾಲಯದಲ್ಲಿ ಒಟ್ಟು 222 ಪ್ರಕರಣಗಳನ್ನು ಕಕ್ಷಿದಾರರ ಸಮಕ್ಷಮ ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ನ್ಯಾಯಾಧೀಶ ದಾಸರಿ ಕ್ರಾಂತಿ ಕಿರಣ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕೊಣ್ಣೂರು ಗ್ರಾಮದ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳ ಸಭೆ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ആകാശവാണി കാര്യക്രമ വനിതാ വിഹാര.
1: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಶಿಕ್ಷಕಿಯಾದ ಶಾಂತಲಾ ಎಂ ರಾವ್, ಗೃಹಿಣಿಯಾದ ಚಂದ್ರಿಕಾ, ಉಪನ್ಯಾಸಕಿಯಾದ ವೀಣಾ ಚಲವರಾಜ್, ನಡೆಸಿಕೊಡುತ್ತಾರೆ ನೇತ್ರಾ ಕೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಚರ್ಚೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಚರ್ಚೆಯ ವಿಷಯ ಏನು ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ. ನಮಗೆ ಅನ್ನಿಸ್ಬಹುದು ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ, ಆದ್ರೆ ಅವಳಿಗೆ ಎಷ್ಟು ಸಿಕ್ಕಿದೆ, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನೂ ಅವಳಿಗೆ ಎಷ್ಟು ಸ್ವಾತಂತ್ರ್ಯ ಬೇಕು, ಈಗಾಗಲೇ ಸಿಕ್ಕಿರುವ ಸ್ವಾತಂತ್ರ್ಯವನ್ನ ಅವಳು ನಿಜಕ್ಕೂ ಸದುಪಯೋಗ ಪಡಿಸ್ಕೊಂಡಿದ್ದಾಳ, ಹೀಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶಿಕ್ಷಕಿ ಹಾಗೂ ಅನೇಕ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಶಾಂತಲಾ ಎಂ ರಾವ್, ಹಾಗೆ ಮತ್ತೊಬ್ಬರು ಗೃಹಿಣಿಯಾಗಿ ಓದುಗರ ಬಳಗದಲ್ಲಿ ತೊಡಗಿಸಿಕೊಂಡಿರುವಂತಹ ಚಂದ್ರಿಕಾ ಅವರು ಇದ್ದಾರೆ. ಹಾಗೆ ಮತ್ತೊಬ್ಬರು ಉಪನ್ಯಾಸಕಿಯಾಗಿ ಅನೇಕ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ವೀಣಾ ಚಲುವರಾಜ್ ಅವರು ಇದ್ದಾರೆ. ಈಗ ಈ ಮೂರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ನಮ್ಮ ಚರ್ಚೆಯನ್ನ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವ ನಿಮ್ಮ ಸ್ವಂತ ಅನುಭವದ ಮಾತುಗಳನ್ನ ಹೇಳೋದ್ರ ಮೂಲಕ ಈ ನಮ್ಮ ಚರ್ಚೆನ ಪ್ರಾರಂಭ ಮಾಡೋಣ. ಹಾಗಾದ್ರೆ ಚಂದ್ರಿಕಾ ಅವರೇ, ನಿಮ್ಮ ಅಭಿಪ್ರಾಯ ಏನು, ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆ ಏನ್ ಅನ್ಸತ್ತೆ?
3: ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಅದೊಂದು ಕೇವಲ ಹಕ್ಕುಗಳ ಹೇಳಿಕೆ ಅಲ್ಲ, ಅದು ಆತ್ಮಗೌರವದ ಬದುಕು. ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತಹದ್ದಲ್ಲ, ಅದು ಯಾವುದೇ ನಿರ್ಬಂಧಗಳಿಲ್ಲದೆ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದು, ಮುಕ್ತವಾಗಿ ಚಿಂತಿಸೋದು, ತಮಗೆ ಇಷ್ಟವಾದ ಜೀವನ ಶೈಲಿಯನ್ನು ಅನುಸರಿಸಲು ಇರೋ ಒಂದು ಮೂಲಭೂತ ಹಕ್ಕುಗಳು ಅಂತ ನನ್ನ ಅಭಿಪ್ರಾಯ.
2: ಶಾಂತಲಾ, ನೀವೇನು ಹೇಳ್ತೀರಾ?
4: ನನ್ನ ಗೆಳತಿ ಚಂದ್ರಿಕಾ ಹೇಳಿದ್ತರ ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಸಮಾನ ಅಧಿಕಾರ, ಹಕ್ಕುಗಳು, ಗೌರವ, ಸ್ವಾವಲಂಬನೆ ಮತ್ತು ನನ್ನ ಮನಸ್ಸು, ದೇಹ ಮತ್ತು ಭವಿಷ್ಯದ ಬಗ್ಗೆ ನಾನು ತೆಗೆದುಕೊಳ್ಳುವ ನಿರ್ಧಾರಗಳು. ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ನನಗೆ ದೊರಕಿದ್ರೆ ಅದೇ ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂತ. ಈ ನಿರ್ಧಾರಗಳು ಹೇಗೆ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವು ನಿರ್ಧಾರಗಳನ್ನ ತಗೊಂಡಾಗ ನಮ್ಗೆ ಯಾರು ನಮ್ಮನ್ನ ಜಡ್ಜ್ ಮಾಡಬಾರ್ದು. ನನ್ನ ಪ್ರಕಾರ ಸ್ವಾತಂತ್ರ್ಯ ಅಂದ್ರೆ ಅದು ನಿರ್ಧಾರಗಳಿಗೆ ನಾನೇ ಹೊಣೆ, ನಾನೇ ಜವಾಬ್ದಾರಿ. ಅದನ್ನ ಆಧಾರವಾಗಿಟ್ಟುಕೊಂಡು ಬೇರೆ ಯಾರು ನನ್ನನ್ನು ಜಡ್ಜ್ ಮಾಡುವಂತ ವಾತಾವರಣ ಇದ್ರೆ ಅದು ಸ್ತ್ರೀ ಸ್ವಾತಂತ್ರ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ.
2: ಹಾಗೆ
4: ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆಯ ಭಾವನೆಯು ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ ನನ್ನದು.
2: ಚೆನ್ನಾಗಿ ಹೇಳಿದ್ರೆ ಶಾಂತಲಾ ಅವರ ಅಭಿಪ್ರಾಯ, ಚಂದ್ರಿಕಾ ಅವರ ಅಭಿಪ್ರಾಯ ತುಂಬಾ ಎಷ್ಟು ವಿಭಿನ್ನವಾಗಿದೆ ಅಲ್ವಾ? ಹಾಗಾದ್ರೆ ನಮ್ಮ ವೀಣಾ ಅವ್ರು ಏನ್ ಹೇಳ್ತಾರೆ ಕೇಳೋಣ.
5: ಖಂಡಿತ ಮೇಡಮ್, ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡ್ಬೇಕು, ಅವಾಗ್ಲೇ ಅವಳು ಮುಂದುವರಕ್ ಸಾಧ್ಯ. ಆಮೇಲೆ ಅವಳು ಸಾಮಾಜಿಕ ಕಳಕಳಿನ ಹೆಚ್ಚಾಗಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರ್ಬೇಕು. ಅದನ್ನ ಅವಳು ಉಪಯೋಗಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಅವಳು ತನ್ನಂತಾನು ತೊಡಗಿಸ್ಕೊಂಡು ಅದರಲ್ಲಿ ಮುಂದುವರಿಬೇಕು ಅಂತ ಅನ್ಸುತ್ತೆ. ಆಮೇಲೆ ಅವಳು ಯಾವುದೇ ಕಠಿಣ ಕೆಲಸಗಳು ನನಗ್ ಮಾಡಕ್ ಆಗೋದಿಲ್ಲ ಅಂತ ಅವಳ ಮನಸ್ಸಲ್ಲಿ ಅನ್ಕೊಳ್ಳೇ ಕೂಡುದು.
2: ಓಹೋ, ನೋಡಿ, ನಾವು ಇಲ್ಲಿ 4 ಜನ ಮಹಿಳೆಯರು ಕೂತಿದೀವಿ. ನಾವು 4 ಜನ ಕೂತಿದ್ರು ನಮ್ಗೆ ನಮ್ಮದೇ ಆದಂತಹ ಡಿಫ್ರೆಂಟ್ ಆದಂತಹ ಒಪಿನಿಯನ್ ಇದೆ ಈ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಅಂದ್ರೆ ಎಷ್ಟು ರೀತಿನ

0: ನಾವು ಸ್ವಾತಂತ್ರ್ಯವನ್ನ ಒಂಥರ ವಿಸ್ತಾರವಾಗಿ ವಿಶ್ಲೇಷಿಸ್ತೀವಿ ಅದರ ಅರ್ಥವನ್ನ. ಈಗ ಈ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ನಮ್ಗೆ, ಹೌದಲ್ವಾ? ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ, ಸಿಕ್ಕಿರುವ ಸ್ವಾತಂತ್ರ್ಯವನ್ನ ನಾವು ಸರಿಯಾಗಿ ಬಳಸ್ಕೊಳ್ತಾ ಇದೀವ. ಹೀಗೆಲ್ಲ ನಾವು ಯೋಚನೆ ಮಾಡಿದ್ರೆ ಬಹಳ ಹಿಂದೆ ಸ್ತ್ರೀಯರಿಗೆ ತುಂಬಾ ಕಟ್ಟುಪಾಡುಗಳಿತ್ತು, ಆದ್ರೆ ಅವಳು ಶಿಕ್ಷಣ ಪಡ್ಕೊಳ್ಳೋಕೋಸ್ಕರ ಒಂದಷ್ಟು ಅವಳು ಹೋರಾಟ ಮಾಡ್ತಾಳೆ. ಆ ಹೋರಾಟದ ನಂತರ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಗತ್ತೆ. ಈ ತರ ಸ್ವಾತಂತ್ರ್ಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಎಲ್ಲ ಹೇಳ್ತೀವಲ್ವಾ. ಹಾಗಾದ್ರೆ ಈ ಆರ್ಥಿಕವಾಗಿ ಅವಳು ಎಷ್ಟು ಸ್ವತಂತ್ರಳು ಅನ್ನೋದ್ರ ಬಗ್ಗೆ ಚಂದ್ರಿಕಾ ಅವರು ಏನ್ ಹೇಳ್ತೀರಾ?
1: ಖಂಡಿತ ಮೇಡಮ್, ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯ ಇರಲಿಲ್ಲ. ಬಾಲ್ಯದಲ್ಲಿ ಅವಳು ಪೋಷಕರ ಆಶ್ರಯದಲ್ಲಿರ್ತಾ ಇದ್ಲು, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿರ್ತಾ ಇದ್ಲು, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರ್ತಾ ಇದ್ಲು. ಅವಳಿಗೆ ಯಾವುದೇ ರೀತಿಯಾದ ಒಂದು ಆರ್ಥಿಕವಾಗಿ ಆಗ್ಲಿ ಅಥವಾ ಸಾಮಾಜಿಕವಾಗಿ ಆಗ್ಲಿ ಅವಳಿಗೆ ಸ್ವಾತಂತ್ರ್ಯ ಇರ್ಲಿಲ್ಲ. ಮನೆಗೆ ಸೀಮಿತವಾದ್ಲು, ಗೃಹಿಣಿ ಗೃಹ ಮುಚ್ಚತೆ ಅನ್ನೋ ತರ ಅವಳು. ಈಗ ತುಂಬಾನೇ ಬದಲಾವಣೆ ಆಗಿದೆ. ಮಹಿಳೆ ಆರ್ಥಿಕವಾಗಿ ತುಂಬಾ ಸ್ವಾತಂತ್ರ್ಯವನ್ನ ಹೊಂದಿದಾಳೆ, ಎಲ್ಲಾ ಕ್ಷೇತ್ರಗಳಲ್ಲೂ ಉದ್ಯೋಗವನ್ನ ಮಾಡ್ತಾ ಇದ್ದಾಳೆ, ಪುರುಷರಿಗೆ ಸಮಾನವಾಗಿ ವೇತನವನ್ನ ಪಡಿತಾ ಇದ್ದಾಳೆ, ಮತ್ತೆ ಅವಳಿಗೆ ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಪಾಲು ಕೂಡ ಸಿಗ್ತಾ ಇದೆ. ಮೊದ್ಲು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ತರ ಅವಳನ್ನ ಮನೆಯಿಂದ ಹೊರಗೆ ಇಟ್ಬಿಡ್ತಾ ಇದ್ರು. ಅವಳಿಗೆ ಯಾವ್ದೇ ರೀತಿಯ ಒಂದು ಆಸ್ತಿಯಲ್ಲಿ ಪಾಲು ಕೊಡ್ತಾ ಇರ್ಲಿಲ್ಲ, ಮದುವೆಯಲ್ಲಿ ಏನ್ ಖರ್ಚು ಮಾಡಿರ್ತಿದ್ರು ಅಷ್ಟರಲ್ಲೇ ಮುಗ್ದು ಹೋಗ್ತಾ ಇತ್ತು. ಆ ರೀತಿಯಾಗಿ ಅವಳು ಆರ್ಥಿಕವಾಗಿ ಇವಾಗ ಸಬಲಳಾಗಿದ್ದಾಳೆ. ಮಹಿಳೆಯರು ಕೂಡ ಇವಾಗ ತಮ್ಮ ಸ್ವಂತ ಗಳಿಕೆಯಿಂದ ಮನೆ, ಭೂಮಿ, ಒಡವೆ ಖರೀದಿಸೋದು, ಈ ತರದ ಎಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
0: ಸ್ವಂತ ಉದ್ದಿಮೆ ಕೂಡ
1: ಮಾಡ್ತಾ ಇದ್ದಾರೆ. ಈಗೆಲ್ಲ ಕಾರ್ಖಾನೆಗಳೆಲ್ಲ ಕಡೆ ಹೆಣ್ಣು ಮಕ್ಕಳುಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಬ್ಯಾಂಕ್ಗಳಲ್ಲಿ ಒಂದು ತಮ್ಮ ಸ್ವಂತ ಖಾತೆಯನ್ನು ತೆರೀತಾರೆ, ಉಳಿತಾಯ ಮಾಡ್ತಾರೆ. ಆ ಉಳಿತಾಯ ಮಾಡಿದ ಹಣನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದಾಗ್ಲಿ, ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದಾಗ್ಲಿ, ಈ ನಿರ್ಧಾರವನ್ನೆಲ್ಲ ಅವರೇ ಸ್ವಂತವಾಗಿ ತಗೊಂಡು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಹಳ್ಳಿಗಳ ಕಡೆ ಎಲ್ಲ ಸ್ವಸಹಾಯ ಸಂಘಗಳು ಪ್ರಾರಂಭ ಆಗಿದೆ. ಆ ಒಂದು ಸ್ವಸಹಾಯ ಸಂಘಗಳ ಉಪಯೋಗ ಪಡ್ಕೊಂಡು ತಮ್ಮ ಕಾಲ್ ಮೇಲೆ ತಾವು ಆರ್ಥಿಕವಾಗಿ ನಿಂತ್ಕೊಂಡಿದ್ದಾರೆ. ಸಬಲೀಕರಣ ಆಗಿದೆ
0: ಅಂದ್ರೆ ಆರ್ಥಿಕವಾಗಿ ಅವಳೊಂದಷ್ಟು ಸ್ವಾತಂತ್ರ್ಯನ ಅನುಭವಿಸ್ತಾ ಇದ್ದಾಳೆ
1: ಅಂತ ನನ್ನ ಅಭಿಪ್ರಾಯ.
0: ಹಾಗೆ ಸಾಮಾಜಿಕವಾಗಿಯೂ ಕೂಡ, ಅಂದ್ರೆ ಈಗ ಅವಳು ಆರ್ಥಿಕವಾಗಿ ಸ್ವಾತಂತ್ರ್ಯ ಪಡ್ಕೋಬೇಕು ಅಂತಂದ್ರೆ ಅವಳು ಸಮಾಜಕ್ಕೆ ಬರಬೇಕು, ಸಮಾಜದಲ್ಲಿ ಒಂದಷ್ಟು ಜನಗಳ ಜೊತೆ ಬೆರಿಬೇಕು, ಇವರು ಹೇಳಿದ ಹಾಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅವಳು ದುಡಿಬೇಕು. ಹೀಗೆಲ್ಲ ದುಡಿಯುವಾಗ ತನ್ನನ್ನು ತಾನು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ವಾಗ ಅಲ್ಲಿ ಏನಾದರೂ ಅವಳಿಗೆ ರಿಸ್ಟ್ರಿಕ್ಷನ್ ಇದೆಯಾ, ಅಥವಾ ಅಲ್ಲಿಯೂ ಕೂಡ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸತ್ತಾ? ಇದ್ರ ಬಗ್ಗೆ ಶಾಂತಲಾ ಅವರು ನೀವೇನ್ ಹೇಳ್ತೀರಾ?
2: ನೇತ್ರ, ನನ್ಗನ್ಸೋದು ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಅವರು, ನಾನು ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯಿಂದ ಅಳೆಯುತ್ತೇನೆ ಅಂತ. ಅಂದ್ರೆ ಸಮಾಜದಲ್ಲಿ ಮಹಿಳೆಗೆ ಎಷ್ಟು ಪ್ರಾಮುಖ್ಯತೆ ಅವರು ಕೊಟ್ಟಿದ್ರು, ಅವರ ದೃಷ್ಟಿಯಲ್ಲಿ ಮಹಿಳೆಯ ಸ್ಥಾನ ಏನು ಅಂತ. ಹಾಗೆ ವಿವೇಕಾನಂದರು ಕೂಡ ಹೇಳ್ತಾರೆ, ಹಕ್ಕಿಯೊಂದು ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವಿಲ್ಲ ಅಂತ. ಹಾಗೆ ಮಹಿಳೆಯರಿಗೆ ಸಮಾನ ಅವಕಾಶವಿಲ್ಲದೆ ಯಾವುದೇ ದೇಶವು ಪ್ರಗತಿ ಅಥವಾ ಯಶಸ್ಸು ಸಾಧಿಸಲಾರದು ಅಂತ ಹೇಳ್ತಾರೆ.
0: ಅಂದ್ರೆ ನೋಡಿ, ಪುರುಷನಷ್ಟೇ ಮಹಿಳೆಗೂ ಕೂಡ ಸಮಾನ ಅವಕಾಶ ಇರಬೇಕು.
2: ಅದೇ ರೀತಿ ಈ ಸಾಮಾಜಿಕ ಅಂತ ನಾವು ತಗೊಂಡಾಗ ನನ್ನ ಪ್ರಕಾರ ನಾಲ್ಕು ಪ್ರಮುಖ ಅಂಶಗಳು ಈ ಸಮಾಜ ಅನ್ನೋದ್ರಲ್ಲಿ ಬರ್ತವೆ. ಮೊದಲನೇದಾಗಿ ಶಿಕ್ಷಣದ ಹಕ್ಕು, ಎರಡನೇದಾಗಿ ಆಯ್ಕೆಯ ಸ್ವಾತಂತ್ರ್ಯ, ಮೂರನೇದಾಗಿ ಸಮಾನ ಗೌರವ, ಮತ್ತು ನಾಲ್ಕನೇದಾಗಿ ಹಿಂಸೆಯಿಂದ ಮುಕ್ತಿ. ಈ ಒಂದೊಂದಾಗಿ ನನ್ನ ಪ್ರಕಾರ ನಾನು ಹೇಳ್ತಾ ಹೋಗ್ತೇನೆ ಹೇಗೆ ನಾನು ಇವುಗಳನ್ನ ಅರ್ಥೈಸ್ಕೊಂಡಿದ್ದೇನೆ ಅಂತ. ಈಗ ನಾನು ಶಿಕ್ಷಣದ ಹಕ್ಕು ಅಂದಾಗ, ಈಗ ಮುಂಚೆ ಒಂದ್ ಕಾಲದಲ್ಲಿ ಚಂದ್ರಿಕಾ ಅವ್ರು ಹೇಳ್ದಾಗೆ ಹೆಣ್ಣಿಗೆ ಶಿಕ್ಷಣವನ್ನು ಕೊಡುವುದನ್ನೇ ಹತ್ತಿಕ್ಕಲಾಯಿತು.
0: ಹೌದು,
2: ಯಾಕಂದ್ರೆ ಆಗಿನ ಕಾಲದಲ್ಲಿ ನಂಬಿಕೆ ಏನಿತ್ತು ಅಂದ್ರೆ ಅವಳು ಚೆನ್ನಾಗಿ ಓದಿದ್ರೆ, ಜಾಸ್ತಿ ಓದಿದ್ರೆ ಅವಳು ಪ್ರಶ್ನೆಗಳನ್ನು ಕೇಳಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈಗ ತುಂಬಾ ಬದಲಾವಣೆಗಳನ್ನ ನಾವೇ ಕಾಣ್ತಾ ಇದ್ದೇವೆ. ಶಿಕ್ಷಣದ ಹಕ್ಕು ಅನ್ನೋದು ಈಗ ಕಡ್ಡಾಯ ಶಿಕ್ಷಣ ಅಂತ ಬಂದಿದೆ. ಬ್ಯಾಂಕ್ಗಳಿವೆ, ಸಾಲ ಕೊಟ್ಟಾದ್ರೂ ಸಾಲ ತಗೊಂಡಾದ್ರೂ ಉನ್ನತ ಶಿಕ್ಷಣ ಪಡೀಲಿ ಅನ್ನುವಂಥದ್ದು ಸಹಾಯ ಮಾಡ್ತಾ ಇವೆ. ಆ ತರವಾಗಿ ಶಿಕ್ಷಣದ ಹಕ್ಕು ಅನ್ನೋದು ಹೆಣ್ಣಿಗೆ ದೊರಕಿದೆ. ಈಗ ಈಗ ಎರಡನೇದಾಗಿ ಹೇಳೋದಾದ್ರೆ ಆಯ್ಕೆಯ ಸ್ವಾತಂತ್ರ್ಯ. ಆಯ್ಕೆ ಸ್ವಾತಂತ್ರ್ಯದಲ್ಲಿ ನಾನು ರಾಜಕೀಯವನ್ನ ತಗೊಳ್ತಾ ಇದ್ದೇನೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ತುಂಬಾ ಜನ ಇದ್ದಾರೆ, ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಮುಂತಾದ ಗ್ರಾಸ್ ರೂಟ್ ಲೆವೆಲ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಮೀಸಲಾತಿಗಳನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಾವು ನೋಡಿದೇವೆ, ತುಂಬಾ ಜನ ಮಂತ್ರಿ ಸ್ಥಾನಗಳಲ್ಲಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳ ಅಧಿಕಾರದಲ್ಲಿದ್ದಾರೆ. ಅವರೆಲ್ಲರೂ ರಾಜಕೀಯವಾಗಿ ಮಹಿಳೆಯರ ಸ್ಥಿತಿಗತಿಗಳನ್ನ ಉದ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ಆಯ್ಕೆಯ ಸ್ವಾತಂತ್ರ್ಯ ಅದು. ನಾನು ರಾಜಕೀಯವಾಗಿ ನನ್ನ ಕೈಲಾಗಿದ್ದನ್ನ ನಾನು ಸೇವೆ ಸಲ್ಲಿಸ್ತೇನೆ ಮಹಿಳೆಯರ ರಂಗಕ್ಕೆ ಅಂತ. ಈಗ ಎರಡನೇದಾಗಿ ಮತ್ತೊಂದು ಕ್ಷೇತ್ರ ನನಗೆ ಅನ್ಸೋದು ಅಂದ್ರೆ ಕ್ರೀಡೆ. ಕ್ರೀಡೆ ಅನ್ನೋದು ಒಂದು ಕಾಲದಲ್ಲಿ ಪುರುಷ ಪ್ರಧಾನ ಭಾಗವಾಗಿತ್ತು. ಈಗ ನಾವು ನೋಡಿದ ಹಾಗೆ ತುಂಬಾ ಜನ ಕ್ರೀಡೆಯಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದಾರೆ. ಪುರುಷ ಪ್ರಧಾನ ಅಂತ ತಗೊಂಡಾಗ ಒಂದು ಕಾಲದಲ್ಲಿ ಫುಟ್ಬಾಲ್, ಕ್ರಿಕೆಟ್, ಗಾಲ್ಫ್, ಆಮೇಲೆ ರೆಸ್ಲಿಂಗು, ಕುಸ್ತಿ, ಬಾಕ್ಸಿಂಗು, ಇವೆಲ್ಲ ಪುರುಷ ಪ್ರಧಾನ ಕ್ಷೇತ್ರ ಮಾತ್ರ ಆಗಿತ್ತು. ಈಗ ಅಂತ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ತಮ್ಮ ಪ್ರಾಬಲ್ಯವನ್ನ ಮೆರಿತಾ ಇದ್ದಾರೆ ಮತ್ತು ದೇಶಕ್ಕೆ, ರಾಜ್ಯಕ್ಕೆ, ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೆ ಹೆಸರನ್ನ ತಗೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ಆಯ್ಕೆಯ ಸ್ವಾತಂತ್ರ್ಯ ಅಂತ ಬಂದಾಗ ಇನ್ನೊಂದು ಮನರಂಜನಾ ಕ್ಷೇತ್ರ ನನ್ಗನ್ಸುತ್ತೆ. ಒಂದ್ ಕಾಲದಲ್ಲಿ ಸಂಗೀತ, ನೃತ್ಯ, ಸಿನಿಮಾ ಇಂಥದ್ರಲ್ಲಿ ಭಾಗವಹಿಸೋ ಹೆಣ್ಮಕ್ಳಿಗೆ ಒಳ್ಳೆ ಹೆಸರು ಇರ್ತಾ ಇರ್ಲಿಲ್ಲ. ಸಮಾಜದ ಒಂದು ವರ್ಗದ ಜನರು ಮಾತ್ರ ಮಾಡುವಂತದ್ದು, ಒಳ್ಳೆ ಕುಟುಂಬದವರು ಯಾರು ಮಾಡಬಾರ್ದು ಅನ್ನುವಂತ ಮನೋಭಾವನೆ ನಮ್ಮಲ್ಲಿತ್ತು. ಈಗ ಹಾಗಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ನೋಡ್ತೇವೆ, ಅದು ಒಂಥರ ಸ್ವಾತಂತ್ರ್ಯನೇ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ ಅಂತ ತಗೊಂಡ್ರೆ ನಾವು ಮಂಗಳಯಾನ ಅಥವಾ ಚಂದ್ರಯಾನ ಎಲ್ಲಾ ಯಾನಗಳಲ್ಲೂ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ. ಅದೇ ರೀತಿ ಸಸ್ಯಶಾಸ್ತ್ರ ಅಂತ ತಗೊಂಡಾಗ, ರಸಾಯನ ಶಾಸ್ತ್ರ ಅಂತ ತಗೊಂಡಾಗ, ವಿಜ್ಞಾನ ಕ್ಷೇತ್ರದಲ್ಲಿ ಅಸೀಮಾ ಚಾಟರ್ಜಿ ಅಂತ ಒಬ್ಬ ರಸಾಯನ ಶಾಸ್ತ್ರಜ್ಞ ಇದ್ದಾರೆ. ಆಮೇಲೆ ಸಸ್ಯಶಾಸ್ತ್ರದಲ್ಲಿ ಜಾನಕಿ ಅಮ್ಮಾಲ್ ಅಂತ, ಅವರವರ ಆಸಕ್ತಿಕರ ವಿಚಾರಗಳಲ್ಲಿ ಅವರು ತಮ್ಮ ಅತ್ಯುನ್ನತ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಬಿಸ್ನೆಸ್ ಅನ್ನೋದು ಅಥವಾ ವ್ಯಾಪಾರಿ ಕ್ಷೇತ್ರ ಅನ್ನೋದು ಪುರುಷ ಪ್ರಧಾನ. ಆದ್ರೆ ಅಂತ ಕ್ಷೇತ್ರದಲ್ಲೂ ಕೂಡ ಕಿರಣ್ ಮುಜುಮ್ದಾರ್ ಶ, ಫಾಲ್ಗುಣಿ ನಾಯರ್ನ ಅಥವಾ ವಿನೀತಾ ಸಿಂಗ್ ಅಂತ, ರೋಶ್ನಿ ಮಲ್ಹೋತ್ರ ಅಂತ, ಆತರ ತುಂಬಾ ಮಹಿಳೆಯರು ಕೂಡ ಸ್ವಂತ ಬಿಸ್ನೆಸ್ ಅಥವಾ ಸ್ವಂತ ವ್ಯಾಪಾರದ ಕಂಪನಿಗಳನ್ನ ತೆಗೆಯೋದಲ್ಲದೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೂಡ ಕಲ್ಪಿಸ್ಕೊಳ್ತಾ ಇದ್ದಾರೆ. ಅದು ಒಂದು ರೀತಿ ಏನು ಹೆಮ್ಮೆಯ ವಿಚಾರ ನಮ್ಗೆ, ಅದು ಒಂದು ಸ್ವಾತಂತ್ರ್ಯ ಅಂತ ನನ್ಗೆ. ಆಮೇಲೆ ಕೊನೆಯದಾಗಿ ಸಮಾನ ಗೌರವ ಮತ್ತು ಹಿಂಸೆಯಿಂದ ಮುಕ್ತಿ, ಈ ಅಂಶಗಳನ್ನ ತಗೊಂಡಾಗ ಸಾಮಾಜಿಕ ಹಿಂಸೆ ಇರ್ಬೋದು ಅಥವಾ ಕೌಟುಂಬಿಕ ಹಿಂಸೆ ಇರ್ಬೋದು ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಆಗಿರುವಂತಹ ಹಿಂಸೆ ಇರ್ಬೋದು, ಹಲವಾರು ಕಠಿಣ ಕಾನೂನುಗಳನ್ನ ಮಾಡಲಾಗಿದೆ. ಅದನ್ನ ಬಳಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ಕೂಡ ಮಹಿಳೆಯಗ ಜಾಸ್ತಿ ಪಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ನನ್ಗೆ. ಇಂತ ಸಂದರ್ಭಗಳಲ್ಲಿ ಸಹಾಯ ಮಾಡ್ಲಿಕ್ಕೆ ಅಂತಾನೆ ನಮ್ಮಲ್ಲಿ ಮಹಿಳಾ ಪೊಲೀಸ್ ಠಾಣೆಗಳನ್ನ ನಿರ್ಮಿಸಲಾಗಿದೆ. ಆಮೇಲೆ ಪಿಂಕ್ ಪೊಲೀಸ್ ಅಂತ, ಅದೇ ರೀತಿ ಎಷ್ಟೋ ಮಹಿಳಾ ಮತ್ತು ಮಕ್ಕಳ ಸಹಾಯವಾಣಿಗಳಿವೆ, ಎನ್ಜಿಒಗಳಿವೆ, ಇವುಗಳನ್ನೆಲ್ಲವೂ ಕೂಡ ಸಾಮಾಜಿಕವಾಗಿ ಮಹಿಳೆಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವೆ. ಈ ಎಲ್ಲಾ ಸ್ವಾತಂತ್ರ್ಯಗಳ ಒಳಗೆ ದೊರಕರದಿಂದ ನನ್ನ ಪ್ರಕಾರ ಏನು ಅಂದ್ರೆ, ಸಾಮಾಜಿಕವಾಗಿ ಮಹಿಳೆಗೆ ಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ. ಅದರ ಸದುಪಯೋಗವನ್ನು ಪಡ್ಕೊಳ್ಳೋದು, ನೀಡುವಂತದ್ದು ಪುರುಷರ ಜವಾಬ್ದಾರಿಯೂ ಕೂಡ ಹೌದು, ಮಹಿಳೆಯ ಜವಾಬ್ದಾರಿಯೂ ಕೂಡ ಹೌದು.
0: ನಿಜ, ಇಷ್ಟೆಲ್ಲಾ ಸ್ವಾತಂತ್ರ್ಯವನ್ನ ನಾವು ಅನುಭವಿಸ್ತಾ ಇದೀವಿ ಅಲ್ವಾ, ಒಂದಷ್ಟು ಖುಷಿ ಆಗತ್ತಲ್ವಾ ನಮ್ಗೆ?
1: ಬದಲಾವಣೆ ನೋಡಿದ್ರೆ ತುಂಬಾ
0: ಖುಷಿ ಆಗತ್ತೆ. ಹಾಗೆ ಇನ್ನೊಂದು ಬಹಳ, ಈ ಸ್ವಾತಂತ್ರ್ಯದ ಜೊತೆಗೆ ನಮ್ಗೊಂದಷ್ಟು ಎಚ್ಚರಿಕೆನೂ ಬೇಕು. ಈ ಸ್ವಾತಂತ್ರ್ಯ ಅನ್ನೋದು ಈ ಸ್ವೇಚ್ಛಾಚಾರ ತರ ಆಗ್ಬಾರ್ದು ಅಲ್ವಾ? ನಾವೆಲ್ಲ ಮಹಿಳೆಯರು ಸಿಕ್ಕಿರೋ ಈ ಸ್ವಾತಂತ್ರ್ಯನ ಚೆನ್ನಾಗಿ ಬಳಸ್ಕೋತಾ ಇದೀವಾ, ಸದುಪಯೋಗ ಮಾಡ್ಕೋತಾ ಇದೀವಾ, ಇದ್ರ ಬಗ್ಗೆ ಒಂದಷ್ಟು ನಾವು ಚರ್ಚೆ ಮಾಡೋದಾದ್ರೆ ನಾವು ವೀಣಾ ಅವ್ರನ್ನ ಕೇಳೋಣವಾ. ವೀಣಾ ಅವರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸತ್ತೆ?
3: ಖಂಡಿತ ಮೇಡಮ್, ಹೇಳ್ತೀನಿ. ಹೇಳಲೇಬೇಕಾದ ವಿಚಾರ ಇದು. ನೀವ್ ಹೇಳ್ದಂಗೆ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗ್ಬಾರ್ದು. ನನ್ ಪ್ರಕಾರ ಏನ್ ಅನ್ಸತ್ತೆ, 70% ಸದ್ಬಳಕೆ ಆಗ್ತಾ ಇದೆ, ಇನ್ನೊಂದು 30% ಎಕ್ಸೆಪ್ಷನ್ ಇದ್ದೇ ಇದೆ, ದುರ್ಬಳಕೆ ಮಾಡ್ಕೋತಾನೆ ಇದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ, ಕೆಲವೊಂದು ಪರಿಸ್ಥಿತಿಗಳನ್ನ ಮತ್ತೆ ವಿಚಾರಗಳನ್ನ ವಿಷಯಗಳನ್ನ ಯಾವ ರೀತಿ ಅವರು ಪಾಸಿಟಿವ್ ಆಗಿ ಮತ್ತೆ ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ, ಆ ದೃಷ್ಟಿಕೋನ ಯಾವ ತರ ಇದೆ ಅವ್ರದ್ದು, ಅದ್ರ ಮೇಲೆ ಸ್ವಾತಂತ್ರ್ಯ ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋದು ಮೇಲೆ ಡಿಪೆಂಡ್ ಆಗ್ತಾ ಇದೆ. ಯಾವಾಗ ಟೆಕ್ನಾಲಜಿ ತುಂಬಾ ಬೆಳೀತು, ಅವಳಿಗೆ ಎಲ್ಲಾ ತರ ಎಕ್ಸ್ಪೋಜರ್ ಸಿಕ್ತು. ಅದರಿಂದ ಏನಾಯ್ತು, ಅವಳು ಈ ಕಂಪ್ಯಾರಿಸನ್ ಟೈಪ್, ಈಗ ಗಂಡಸ್ರೆ ಮಾಡ್ತಾರೆ ನಾವ್ ಯಾಕೆ ಮಾಡಬಾರ್ದು.
0: ಹೌದು.
3: ಸೊ ಈಗ ಏನಾಗ್ತಾ ಇದೆ, ಈಗ ಎಕ್ಸ್ಪೋಜರ್ ಅಂದಾಕ್ಷಣ ಈಗ ಪಬ್ಬು, ಕ್ಲಬ್ಗಳು, ಡ್ರಗ್ಸ್ ಈ ತರದವೆಲ್ಲ ಈಸಿಯಾಗಿ ಸಿಗ್ತಾ ಇದಾವೆ. ಹಂಗಾಗಿ ಗಂಡ್ ಮಕ್ಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಲಿ ಈಗ ಹೆಣ್ಮಕ್ಳುಗಳು ಕೂಡ ಅವರು ಹೊರಗಡೆ ಹೋಗ್ತಾರೆ, ಅವರುಗಳು ಸ್ವಲ್ಪ ಹಾಳಾಗ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಂತ ಬಂದ್ರೆ ಹೆಣ್ಮಕ್ಳುಗಳ ಮುಂದೆನೆ ಇದಾರೆ, ಮುಂಚೂಣಿಯಲ್ಲಿದ್ದಾರೆ, ಆದ್ರೆ ಅದರಲ್ಲಿ ಅಧಿಕಾರದ ದುರುಪಯೋಗನ ಅವರು ಮಾಡ್ಕೊಳ್ತಾ ಇದಾರೆ.
0: ಬಟ್ ಅಂದ್ರೆ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಈ ಸ್ವಾತಂತ್ರ್ಯ ಅನ್ನೋದು ಅವಳು ಎಲ್ಲೋ ಪುರುಷನ ಜೊತೆಗೆ ಪೈಪೋಟಿಗೆ ಹೋಗಿ ತನ್ನನ್ ತಾನು ಸ್ವಾತಂತ್ರ್ಯದ ಮಿತಿನ ಮರಿತಾ ಇದ್ದಾಳೇನೋ ಅಂತ.
3: ಹೌದು ಹೌದು. ಅದು ಆಮೇಲೆ ಇನ್ನೊಂದೇನಾಗಿದೆ, ನಮ್ಮ ಮಹಿಳೆಯರಿಗಾಗಿ ಕೆಲವೊಂದು ಕಾನೂನಿನಲ್ಲಿ ಮಾರ್ಪಾಡುಗಳು ಮಾಡಿದ್ರು. ಅವಾಗಿಂದ ಏನಾಗ್ತಾ ಇದೆ, ಈ ಮಹಿಳೆಯರು ಅದನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆಮೇಲೆ ಆಸ್ತಿಗಳನ್ನ ಕಿತ್ಕೊಳ್ಳೋ ಅಂತ

0: ಅಷ್ಟು ಮಟ್ಟಿಗೆ ಕೂಡ ಹೋಗ್ತಾ ಇದ್ದಾರೆ,
1: ಹಂತದವರೆಗೂ ಇಳಿಯುವಷ್ಟು
0: ಇಳಿಯುವಷ್ಟು ಅವರು
1: ರೆಡಿ ಆಗಿದ್ದಾರೆ.
2: ಸಂಬಂಧಗಳಿಗೆ ಬೆಲೆ ಹಣ ಮುಖ್ಯ.
0: ಹೌದು, ನಾವು ಒಳ್ಳೊಳ್ಳೆ ಉದಾಹರಣೆಗಳನ್ನ ಬಿಟ್ಬಿಡ್ತೀವಿ. ಎಲ್ಲರೂ ನಾವು ಮಾದರಿಯಾಗಿ ತಗೊಂಡ್ಬಿಟ್ಟು ಮುಂದುವರಿಬೇಕೇ ಹೊರತು, ನಾವು ಇನ್ನ ಯಾವ್ದು 30% ಯಾವ್ದು ನಾವು ಅದು ಸರಿ ಇಲ್ಲ ಅಂತ ಅನ್ಕೋತೀವಿ ಅದನ್ನ ನಮ್ಮ ಮಾರ್ಗಸೂಚಿ ಅಂತ ತಿಳ್ಕೊಂಡು ಅದನ್ನ ಮಾಡೋ ಅಂತದ್ದು ಸ್ವೇಚ್ಛಾಚಾರ ಅಂತ ನನ್ನ ಪ್ರಕಾರ.
3: ಅಂದ್ರೆ ಆ 30% ಆಫ್ ಪೀಪಲ್ ವಿಮೆನ್ ಏನ್ ಮಾಡ್ತಾ ಇದಾರೋ ಆ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಲಿ, ಸಭ್ಯತೆನ ಮೀರೋದು ಬೇಡ ಅನ್ನೋ ಕಾಳಜಿ ಎಚ್ಚರಿಕೆ ನಮ್ಮೆಲ್ಲ ಸ್ವಾತಂತ್ರ್ಯ ಪಡ್ಕೊಂಡಂತ ನಮ್ಮೆಲ್ಲ ಸ್ತ್ರೀಯರಲ್ಲೂ ಇರ್ಬೇಕು ಅನ್ನೋದನ್ನ ನೀವು ಎಚ್ಚರಿಕೆ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ.
1: ಸ್ವಾತಂತ್ರ್ಯ ಅಂದ್ರೆ ಕೇವಲ ಬಿಡುಗಡೆ ಅಷ್ಟೇ ಅಲ್ಲ, ಅದರದೊಂದು ಜವಾಬ್ದಾರಿ ಇರುತ್ತೆ
3: ಅಲ್ವಾ.
1: ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ನನ್ನ ದೇಶದ ಸಲುವಾಗಿ, ನನ್ನ ಮುಂದಿನ ಪೀಳಿಗೆ ಸಲುವಾಗಿ ಒಂದು ಜವಾಬ್ದಾರಿಯನ್ನು ಅರಿತು ಬಂದಾಗ ಸ್ವಾತಂತ್ರ್ಯ ನಿಜವಾಗ್ಲಿ ಅರ್ಥಪೂರ್ಣವಾಗಿರುತ್ತೆ.
3: ಹೌದು,
1: ಅದನ್ನೇ ಸ್ವೇಚ್ಛೆಯಾಗಿ ತಗೊಂಡು ನನ್ನ ಇಷ್ಟ ಬಂದಾಗೆ ಬದುಕ್ತೇನೆ, ಯಾಕಂದ್ರೆ ನನ್ನ ತರ ದುಡ್ಡಿದೆ, ನನ್ಗೆ ಯಾರ ಸಹಾಯವೂ ಅವಶ್ಯಕತೆ ಇಲ್ಲ ಅಂತ ಹೋದಾಗ ಅದು ಸ್ವೇಚ್ಛೆ ಆಗತ್ತೆ ಹೊರತು ಆ ತರದ ಸ್ವಾತಂತ್ರ್ಯ ನಮ್ಮ ಹೆಣ್ಮಕ್ಳಿಗೆ ಬೇಡ.
3: ಬೇಡ, ನಿಜ.
0: ಎಲ್ಲಿ ಹೇಗಿರ್ಬೇಕು ಅನ್ನೋ ಒಂದು ಅರಿವು ಹೌದು ಇರ್ಬೇಕು.
1: ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಹೆಣ್ಮಕ್ಳು.
0: ನಾಗರಿಕತೆ ಹೆಸರಲ್ಲಿ ಈಗ ನಮ್ಮ ಸಾಮಾಜಿಕ ಜಾಲತಾಣಗಳು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದೆ ಇದರಲ್ಲಿ.
3: ಹೌದು,
0: ನಾವು ಯಾವ್ದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕಿತ್ತು ಅದನ್ನೆಲ್ಲ ಇವರು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ತಮ್ಮ ಅನುಕೂಲಕ್ಕೆ, ತಮ್ಗೆ ಇದರಿಂದ ಏನೋ ಒಂದ್ ಸಣ್ಣ ಪುಟ್ಟ ಸಂಪಾದನೆ ಆಗ್ತಾ ಇದೆ ಅಂತನೋ ಏನೋ ಈ ತರ ಮುಂದುವರಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನ್ನ ಪ್ರಕಾರ. ಅದೇ ಒಳ್ಳೇದು ಕೆಟ್ಟದ್ದು
1: ಏನಾಗಿದೆ ಅಂದ್ರೆ, ಒಳ್ಳೇದಕ್ ಮತ್ತೆ ಕೆಟ್ಟದ್ದು ಎರಡನ್ನು ಹೋಲಿಸಿದಾಗ ಜನರ ಕಣ್ಣಿಗೆ ಬೇಗ ಬೀಳೋದು ಕೆಟ್ಟದ್ದೇ ಆಗಿದ್ದು ನಮ್ಮ ಸಮಾಜದ ವಿಪರ್ಯಾಸ. ಅವಾಗ ಏನಾಗುತ್ತೆ, ಒಳ್ಳೇದು ಮಾಡಿದ್ದು ಕೂಡ ನೆಗ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾರು ಹೆಚ್ಚು ಗಮನ ಹರಿಸದೆ ಈ ಕೆಟ್ಟದ್ದನ್ನೇ ಮುಂದುವರ್ಸ್ಕೊಂಡು ಹೋಗುವಂತದ್ದು ಬರೋ ಮುಂದಿನ ಪೀಳಿಗೆಯವರು ಕೂಡ ಅದನ್ನೇ ಸರಿ ಅನ್ನೋ ಅಂತ ಮನೋಭಾವದಲ್ಲಿ ತಗೊಳ್ತಾ ಇರೋದು.
3: ಅಂದ್ರೆ ಎಲ್ಲಾ ರೀತಿನಲ್ಲೂ ನಾವು ಬೆಳೀತಾ ಇದೀವಿ, ಆದ್ರೆ ಈ ಮೌಲ್ಯಾಧಾರಿತವಾಗಿ ನಾವು ತುಂಬಾ ಕುಸಿತಾ ಇದೀವೇನೋ ಅಂತ ಅನ್ಸುತ್ತೆ.
0: ಹೌದು ಹೌದು.
3: ಹಾಗಾದ್ರೆ ಈ ಸ್ವಾತಂತ್ರ್ಯ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹೇಗಿದ್ರೆ ಚಂದ ಅಂತ ಅನ್ಸುತ್ತೆ? ಚಂದ್ರಿಕಾ ಅವ್ರು ಹೇಳ್ತೀರಾ?
2: ಹಾ, ಹೇಳ್ತೇನೆ ಮೇಡಮ್. ಆಧುನಿಕವಾಗಿ ಮಹಿಳೆಗೆ ಎಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಅವಳೆಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರೆದಿದ್ದಾಳೆ, ಪುರುಷರಿಗೆ ಸಮಾನವಾಗಿದ್ದಾಳೆ ಅಂದ್ರೂ ಕೂಡ ಅವಳ ಶೋಷಣೆ ನಡೀತಾನೆ ಇದೆ. ಅದು ಹೋಗ್ಬೇಕು ಅಂತಂದ್ರೆ ಒಂದು ಭಯರಹಿತವಾದ ಮತ್ತು ಸುರಕ್ಷತೆ ಇರುವ ಒಂದು ಪರಿಸರ ನಿರ್ಮಾಣ ಆಗ್ಬೇಕು, ಅವಳಿಗೆ ಆ ಒಂದು ಸ್ವಾತಂತ್ರ್ಯ ಸಿಗ್ಬೇಕು. ಆಮೇಲೆ ಮಹಿಳೆಗೆ ಒಂದು ಗೌರವಯುತವಾದ ಬದುಕು ಸಿಗ್ಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ಅವಳು ಇದ್ದಾಳೆ ಕೂಡ ಅವಳ ಮನೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಯಾವುದೇ ರೀತಿಯ ಲಿಂಗ ತಾರತಮ್ಯವಿಲ್ಲದೆ ಅವಳನ್ನ ಸಮಾನವಾಗಿ ನೋಡ್ಬೇಕು, ಪೋಷಿಸ್ಬೇಕು, ಗೌರವವನ್ನು ಕೊಡ್ಬೇಕು ಅಂತ ನಾನು ಬಯಸ್ತೀನಿ.
3: ಓಕೆ, ಚೆನ್ನಾಗಿ ಹೇಳಿದ್ರಿ. ಈಗ ವೀಣಾ, ನೀವೇನ್ ಹೇಳ್ತೀರಾ?
0: ನನ್ಗೆ ಈಗ ಒಂದು ಸಣ್ಣ ಕತೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ಮನುಷ್ಯ ಒಂದು ಸಣ್ಣ ಹಕ್ಕಿನ ಕೈನಲ್ಲಿ ಹಿಡ್ಕೊಂಡಿರ್ತಾನೆ. ಎದುರುಗಡೆ ಇನ್ನೊಬ್ಬ ಮನುಷ್ಯ ಇರ್ತಾನೆ, ಅವನು ನಿನ್ ಕೈಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಆಗ ಈತ ಹೇಳ್ತಾನೆ, ನನ್ನ ಕೈಯಲ್ಲಿ ಒಂದು ಪಕ್ಷಿ ಇದೆ, ಜೀವಂತವಾದ ಪಕ್ಷಿ ಇದೆ ಅಂತ. ಸೌನ್ ಹೇಳ್ತಾನೆ, ಅದರಲ್ಲಿ ಜೀವ ಇದೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಜೀವ ಅಷ್ಟು ಬಿಗಿಯಾಗಿ ಹಿಡ್ದಿದ್ಯಲ್ಲ, ಜೀವ ಇದೆಯಾ? ನಾನು ಗಟ್ಟಿಯಾಗಿ ಹಿಡ್ದಿದ್ದೀನಿ ಅಂದ್ರೆ ಜೀವ ಹೋಗಿದೆ, ಅಥವಾ ನಾನು ಸ್ವಲ್ಪ ಅದನ್ನ ಸಡಿಲವಾಗಿ ಬಿಟ್ಟಿದ್ದೀನಿ ಅಂತಂದ್ರೆ ಅದು ಹಾರಿ ಹೋಗಿದೆ ಅಂತ ಹೇಳ್ತಾನೆ ಈತ. ಇದು ಏನು ಸೂಕ್ಷ್ಮವಾಗಿ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ, ಸ್ವಾತಂತ್ರ್ಯ ಅನ್ನೋದನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡಷ್ಟು ಅದು ಸತ್ತೋಗುತ್ತೆ.
3: ನಿಜ,
0: ನಾವು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅದು ಹಾರೋಗಿ ಚದ್ರೋಗುತ್ತೆ. ಸೊ ನಾವು ನಮ್ಗೆ ಒಂದು ಮಿತಿಯನ್ನ ಹಾಕೊಂಡು, ಚೌಕಟ್ಟನ್ನ ಹಾಕೊಂಡು ಅದರಲ್ಲಿ ನಾವು ಮುಂದುವರಿತಾ ಹೋಗ್ಬೇಕು.
3: ತುಂಬಾ ಚೆನ್ನಾಗಿ ಹೇಳಿದ್ರಿ. ಶಾಂತಲಾ ಅವರು, ನೀವೇನ್ ಹೇಳ್ತೀರಾ?
1: ಅಮೆರಿಕದ ಒಂದು ಸಾಮಾಜಿಕ ಕಾರ್ಯಕರ್ತೆ ಮಾಯಾ ಆಂಜೆಲೋ ಅಂತ, ಅವ್ರು ಹೇಳ್ತಾರೆ, ಒಬ್ಬಳು ಮಹಿಳೆ ತನ್ನ ಪರವಾಗಿ ತಾನ್ ನಿಂತಾಗ ಅವಳು ಅರಿವಿಲ್ಲದೆ ಎಲ್ಲ ಮಹಿಳೆಯರ ಪರವಾಗಿ ನಿಂತ್ಕೋತಾಳೆ. ಅಂದ್ರೆ ಮಹಿಳೆಗೆ ಸ್ವಾತಂತ್ರ್ಯ ಹೇಗಿರ್ಬೇಕು ಅಂದ್ರೆ, ತನ್ನ ಹಕ್ಕುಗಳ ಸಲುವಾಗಿ ತನ್ನೊಳಗಿನ ಬಂಧವನ್ನೇ ಮೀರಿ. ಎಷ್ಟೋ ಸಾರಿ ನಾವು ನೋಡ್ತೇವೆ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ರು ಕೂಡ ನಾವು ಹೆಣ್ಮಕ್ಳು ಏನ್ ಮಾಡ್ತೇವೆ, ಅಯ್ಯೋ ನಂದಿಷ್ಟೆ ಅನ್ನುವಂತ ಮನೋಭಾವ ಬೆಳೆಸ್ಕೊಂಡಿರ್ತೇವೆ. ಅದನ್ನ ಮೀರಿ ತನ್ನ ಸಲುವಾಗಿ ತಾನು ನಿಲ್ಲುವಂತ ಸ್ವಾತಂತ್ರ್ಯ ಯಾವಾಗ ಅವಳಿಗೆ ಸಿಗುತ್ತೆ ಅಂದ್ರೆ, ತನ್ನ ಮನಸ್ಥಿತಿಯಿಂದನೇ ಸ್ವಾತಂತ್ರ್ಯ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ. ತನ್ನ ಮನಸ್ಥಿತಿಯಿಂದ ಆ ಸ್ವಾತಂತ್ರ್ಯ ಸಿಕ್ಕಾಗ ಅವಳು ಉಳಿದ ರೀತಿ ಸ್ವಾತಂತ್ರ್ಯಗಳನ್ನ ಪಡೆಯಲಿಕ್ಕೆ ಅರ್ಹಳಾಗ್ತಾಳೆ ಅಂತ ನನ್ನ ಭಾವನೆ.
3: ಹೌದು,
1: ಆ ಅರ್ಹತೆ ಗಳಿಸ್ಕೊಳ್ಳೋದು ಅವಳಲ್ಲೇ ಇದೆ. ಆ ಅರ್ಹತೆ ಅವಳಿಗೆ ಬಂತು ಅಂದ್ರೆ ಅವತ್ತಿಂದ ನಿಜವಾಗ್ಲೂ ಸ್ತ್ರೀ ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ ಅಂತ.

0: ಈ ಭೌತಿಕವಾಗಿ ಮತ್ತು ಮಾನಸಿಕವಾಗಿ, ಎಸ್ಪೆಷಲಿ ಮಹಿಳೆಗೆ ಬೇಕಾಗಿರೋದು ಮಾನಸಿಕ ಸ್ಥಿಮಿತತೆ. ಯಾಕೆಂದರೆ ಅವಳು ಎಲ್ಲ ಕ್ಷೇತ್ರದಲ್ಲೂ ಹೋಗುವಾಗ ತನ್ನನ್ನು ತಾನು ಒಳಗೂ ನಿಭಾಯಿಸ್ಕೊಳ್ಬೇಕು, ಹೊರಗೂ ನಿಭಾಯಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಅವಳಿಗೆ ಆ ಸ್ಥಿಮಿತತೆ ಬೇಕು, ಆ ಸ್ಥಿರತೆ ಅನ್ನೋದು ಮತ್ತು ಆ ಪ್ರಜ್ಞೆ ಅನ್ನೋದು ಅವಳು ಬೆಳೆಸ್ಕೋಬೇಕು, ಅವಳು ಅದ್ರ ಬಗ್ಗೆ ಒಂದಷ್ಟು ನಿಗಾ ವಹಿಸ್ಬೇಕು ಅವಳು ಅಂತ ಅನ್ಸುತ್ತೆ.
1: ಹೌದು ಅಲ್ವಾ? ಅದರಲ್ಲಿ ಕುಟುಂಬದ ಪಾತ್ರನೂ ಇರುತ್ತೆ,
0: ಹೌದು,
1: ತಂದೆ ತಾಯಿಯರ ಪಾತ್ರನೂ ಇರುತ್ತೆ, ಅಣ್ಣ ತಮ್ಮಂದಿರ ಪಾತ್ರನೂ ಇರುತ್ತೆ, ಅವಳು ಬೆಳೆ ಬಂದ ವಾತಾವರಣದ ಪಾತ್ರನೂ ಇರುತ್ತೆ, ಜೊತೆಗೆ ಅವರು ಸ್ವಂತಕ್ಕೆ ಅದಕ್ಕೆ ಜವಾಬ್ದಾರರು ಅಂತ ನನ್ಗನ್ಸುತ್ತೆ.
0: ನಿಜ, ನೀವು ಮೊದಲೇ ಹೇಳಿದ್ರಿ, ಅವಳು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರಕ್ಕೂ ಅವಳೇ ಜವಾಬ್ದಾರಳಾಗಿರ್ಬೇಕು.
1: ಹೌದು,
0: ಯಾಕೆಂದ್ರೆ ಜವಾಬ್ದಾರಿ ತಗೊಳ್ಳೋದೆಷ್ಟು ಮುಖ್ಯನೋ, ಜವಾಬ್ದಾರಿಯ ಜೊತೆಗೆ ಬರುವಂತ ಆ ಕಾನ್ಸಿಕ್ವೆನ್ಸ್ ಇರುತ್ತಲ್ಲ, ಅದನ್ನ ನಿಭಾಯಿಸೋದಕ್ಕೆ ಅವಳು ಮೊದಲೇ ಮಾನಸಿಕವಾಗಿ ಅವಳು ರೆಡಿ ಇರಬೇಕು. ಅಷ್ಟು ಅವಳಲ್ಲಿ ತಯಾರಿ ಇದ್ದಾಗ ಮಾತ್ರ ಅವಳು ಸರ್ವ ವಿಧದಲ್ಲೂ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಅವಳು ಫಸ್ಟ್ ಅನುಭವಿಸ್ತಾಳೆ, ಅದನ್ನ ಅವಳು ಅದನ್ನ ಫೀಲ್ ಮಾಡ್ತಾಳೆ. ಹಾಗೆ ನೀವು ಹೇಳಿದಾಗೆ ಅವಳು ತನ್ನ ಜೊತೆಯಲ್ಲಿ ಇರುವವರಿಗೂ ಕೂಡ ಆ ಭಾವನೆ ಬರುವ ಹಾಗೆ ಅವರ ಬೆಳವಣಿಗೆಗೂ ಅವಳು ಸಾಥ್ ಕೊಡ್ತಾಳೆ.
2: ಹೌದು,
0: ಹೌದಲ್ವಾ? ಸೊ ಈ
2: ಅದೇ ಮನೆ ಎಲ್ಲಾ ಜವಾಬ್ದಾರಿಗಳನ್ನ ಕೂಡ ಅವಳು ನಿಭಾಯಿಸ್ಕೊಂಡೆ ಹೊರಗಡೆ ಪ್ರಪಂಚಕ್ಕೆ ಹೋಗೋದು. ಇವಾಗ ನಾವು ಇವತ್ತಿನ ದಿನ ಇಲ್ಲಿ ಕೂತಿದೀವಿ ಅಂದ್ರೆ ನಾವ್ ಯಾರೇ ಆಗ್ಲಿ ಸುಮ್ನೆ ಎದ್ದು ಬಂದಿಲ್ಲ. ನಾವೆಲ್ಲ ಮನೆಯ ಜವಾಬ್ದಾರಿಗಳನ್ನ ಮಾಡಿ ಮುಗಿಸ್ಕೊಂಡು ನಾವ್ ಇಲ್ಲಿ ಬಂದಿದೀವಿ, ಕೂತಿದೀವಿ. ಸೊ ನಾವ್ ಎಷ್ಟೇ ಸ್ವಾತಂತ್ರ್ಯ ಏನೇ ಪಡ್ಕೊಂಡು ನಮ್ಮ ಜವಾಬ್ದಾರಿಗಳನ್ನಂತೂ ನಾವು ಮರ್ತಿಲ್ಲ.
0: ಹೌದಲ್ವಾ?
2: ಸೊ ಮರೀಲೂ ಬಾರ್ದು, ಮುಂದೇನೂ ಮರೀಬಾರ್ದು. ಸೊ ಸಮಾನತೆ ಎಲ್ಲದರಲ್ಲೂ ಇರಬೇಕು, ಜೊತೆಗೆ ಇದರಲ್ಲೂ ಸಮಾನತೆ ಸಿಗ್ಲಿ, ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಎಲ್ಲರೂ ಸಾಥ್ ಕೊಡ್ಲಿ ಅನ್ನೋದು ನನ್ನ ಅಪೇಕ್ಷೆ ಆಗಿದೆ.
0: ಚೆನ್ನಾಗಿ ಹೇಳಿದ್ರೆ ಕೇಳಿದ್ರೆ, ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದರ ಸದುಪಯೋಗ ಎಷ್ಟಾಗ್ತಾ ಇದೆ, ಇನ್ನು ಯಾವ ರೀತಿನಲ್ಲಿ ಅವಳಿಗೆ ಸ್ವಾತಂತ್ರ್ಯ ಬೇಕು, ಹೀಗೆ ಇನ್ನು ಅನೇಕ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ವಿ. ಇದೆಲ್ಲದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ನಾವು ಅಂದ್ರೆ ಮಹಿಳೆಯರು ಸ್ವಾತಂತ್ರ್ಯವನ್ನ ಅನುಭವಿಸುವಾಗ ನಾವೇ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದಷ್ಟು ಚೌಕಟ್ಟನ್ನ ಹಾಕಬೇಕಾಗತ್ತೆ. ಆ ಚೌಕಟ್ಟಿನಲ್ಲಿ ಜವಾಬ್ದಾರಿ ಇರಬೇಕು, ಪ್ರಬುದ್ಧತೆಯಿಂದ ಆಲೋಚಿಸಿ ತಗೊಂಡಂತಹ ನಿರ್ಧಾರಗಳು ಇರಬೇಕು, ಹಾಗೆ ಅಂತಹ ನಿರ್ಧಾರಗಳಿಂದ ಕುಟುಂಬದ ಮೇಲೆ, ಮಕ್ಕಳ ಮತ್ತು ಯುವ ಪೀಳಿಗೆಯ ಮೇಲೆ ಹಾಗೂ ಸಮಾಜದ ಮೇಲೆ ಏನು ಪರಿಣಾಮ ಆಗತ್ತೆ ಅನ್ನುವ ಅರಿವು ಇರಬೇಕು. ಹಾಗೇನೆ ಕೇವಲ ಸ್ವಾತಂತ್ರ್ಯವನ್ನ ಅಪೇಕ್ಷೆ ಪಟ್ಟರೆ ಸಾಲದು, ಅದರ ಜೊತೆಗೆ ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಿಸುವಂತಹ ವಿವೇಕ ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ಹಾಗೇನೆ ಮೌಲ್ಯಗಳಿಂದ ಕೂಡಿದ ಕೊಡುಗೆಯನ್ನ ನಾವು ಸಮಾಜಕ್ಕೆ ನೀಡಬೇಕು ಅನ್ನುವ ಎಚ್ಚರಿಕೆ ಕೂಡ ಈ ಚೌಕಟ್ಟಲ್ಲಿ ಇರಬೇಕಾಗತ್ತೆ. ಸರಿ, ಹಾಗಾದ್ರೆ ಈ ಚೌಕಟ್ಟಿನಲ್ಲಿ ನಮ್ಮ ಕುಟುಂಬದ ಮತ್ತು ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಸ್ವಾತಂತ್ರ್ಯವನ್ನ ಅನುಭವಿಸೋಣ, ಸಂತೋಷ ಪಡೋಣ, ಸುಂದರವಾದ ಸಮಾಜವನ್ನ ಕಟ್ಟೋಣ, ಹಾಗೆ ಈ ನಮ್ಮ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಥ ನೀಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಅಂತ ನಮ್ಮ ಸ್ಟುಡಿಯೋವರೆಗೂ ಬಂದು ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶಾಂತಲಾ ಅವರಿಗೂ, ಚಂದ್ರಿಕಾ ಅವರಿಗೂ ಹಾಗೂ ವೀಣಾ ಅವರಿಗೂ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು ಮೇಡಮ್.
3: ಅವಕಾಶಕ್ಕೋಸ್ಕರ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್. ಇದೊಂಥರ ನಮ್ಗೆ ನಮ್ಮ ಏನು ಅನಿಸಿಕೆ ಇತ್ತು ನಮ್ಮ ಸ್ತ್ರೀಯರದು ಇಷ್ಟು ದಿನದಿಂದ ಒಳಗಡೆ ಹುದುಕೊಂಡಿತ್ತು, ಅದನ್ನ ಈಚೆ ತರಿಸುವಂತ ಪ್ರಯತ್ನ ನೀವು ಮಾಡಿದ್ದೀರಾ, ಅದಕ್ಕೆ ತುಂಬಾ ಧನ್ಯವಾದಗಳು.
4: ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಶಿಕ್ಷಕಿಯಾದ ಶಾಂತಲಾ ಯಮರಾವ್, ಗೃಹಿಣಿಯಾದ ಚಂದ್ರಿಕಾ, ಉಪನ್ಯಾಸಕಿಯಾದ ವೀಣಾ ಚಲುವರಾಜ್, ನಡೆಸಿಕೊಟ್ಟವರು ನೇತ್ರಾ ಕೆ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

ಕೇಳುವರೆ, ಸಮಯ ಸರಿಯಾಗಿ 12:30:10. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದೀಗ

12:35ಕ್ಕೆ ಭಕ್ತಿಗೀತೆ, 12:45ಕ್ಕೆ ಪರಿಸರದ ಉಳಿವಿಗೆ ಉದಾಸೀನವೇಕೆ ಕುರಿತು ಮಾತನಾಡುತ್ತಾರೆ ಕೆಆರ್ಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಬಲ್ಲೇನಹಳ್ಳಿ ಮಂಜುನಾಥ್. 12:00ಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ. ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಗುರುರಾಜ್ ಮಾಲವೀಕರಣಂ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 12:20ಕ್ಕೆ ವೀಣಾ ಶ್ರೀನಿವಾಸ್ ಅವರು ಹಾಡಿರುವ ಭಾವಗೀತೆಗಳು. ವಾದ್ಯ ಸಹಕಾರ ಚಂದ್ರಶೇಖರ್ ಆಚಾರ್ ಕೀಬೋರ್ಡ್, ಭೀಮಾಶಂಕರ ಬಿದನೂರು ತಬಲಾ ಹಾಗೂ ರಿದಮ್ ಪ್ಯಾಡ್ನಲ್ಲಿ ಎಚ್ಎಲ್ ಅನಂತಕೃಷ್ಣಸ್ವಾಮಿ. 12:30ಕ್ಕೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 12:40 ಹಾಗೂ 5:30ಕ್ಕೆ ಕನ್ನಡ ಚಿತ್ರಗೀತೆಗಳು. 3:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಗೆ ಕಥಾ ಕಾಲಕ್ಷೇಪ ಭಕ್ತ ಮಾರ್ಕಂಡೇಯ ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:00ಗೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ರೇಡಿಯೇಷನ್ ಆಂಕಾಲಜಿ. ಭಾಗವಹಿಸುತ್ತಾರೆ ಡಾಕ್ಟರ್ ಚೈತ್ರಾ ಕಟಕೋಲ್, ರೇಡಿಯೇಷನ್ ಆಂಕಾಲಜಿಸ್ಟ್. ಪ್ರಸ್ತುತಿ ಕೀರ್ತನಾ ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 5:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರು ಹಾಗೂ ಅಧ್ಯಯನ ಕೇಂದ್ರಗಳ ಡೀನ್ ಡಾಕ್ಟರ್ ಆನಂದಗೌಡ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. 6:10ಕ್ಕೆ ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿಯಲ್ಲಿ ಎಚ್ಐವಿ ಏಡ್ಸ್ ನಿಯಂತ್ರಣ ಹಾಗೂ ಗ್ರಾಮೀಣಾಭಿವೃದ್ಧಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ವಿಜಯಪುರದ ಉಜ್ವಲ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯ ಆಡಳಿತಾಧಿಕಾರಿ ವಾಸುದೇವ ಎಸ್ ತೋಳಬಂಧಿ ಹಾಗೂ ಚಾಮರಾಜನಗರದ ಚೈತನ್ಯ ನೆಟ್ವರ್ಕ್ನ ಯೋಜನಾ ವ್ಯವಸ್ಥಾಪಕರಾದ ಎಂ ಭಾಗ್ಯಮ್ಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. 8:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರವಿಶಂಕರ್ ಅವರ ಸಿತಾರ್ ಮತ್ತು ಉಸ್ತಾದ್ ಅಕ್ಬರ್ ಅಲಿ ಖಾನ್ ಅವರ ಸರೋದ್ವಾದನದ ಜುಗಲ್ಬಂದಿ. 8:30ಕ್ಕೆ ರಂಗಗೀತೆಗಳು, ಸುಭದ್ರಾ ನಾಟಕದ ಹಾಡುಗಳು. 9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ರಾಜಂ ಅಯ್ಯರ್ ಅವರ ಹಾಡುಗಾರಿಕೆ. 10:00ಗೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ರಾತ್ರಿ 10:30ಕ್ಕೆ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಪ್ರೀತಿಯ ಕೇಳುಗರೇ, ಕಾದಂಬರಿ ವಿಹಾರದ ಬಾನುಲಿ ಓದಿಗಾಗಿ ಆಯ್ಕೆ ಮಾಡಿಕೊಂಡಿರುವ ದೇವನೂರು ಮಹಾದೇವ ಅವರ ಕುಸುಮ ಬಾಲೆ ಕಾದಂಬರಿಯ ಸಮೀಕ್ಷೆ ವಿಮರ್ಶಕ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರಿಂದ ಇದೇ ಶುಕ್ರವಾರ ಮಧ್ಯಾಹ್ನ 12:45 ನಿಮಿಷಕ್ಕೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ಇದೀಗ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಉಗಾಭೋಗದೊಂದಿಗೆ ಕೇಳಿ ಸಂಪ್ರದಾಯ ಗೀತೆ ನಿನ್ನ ಭಜಿಸುವುದೊಂದೇ ಸತ್ಯವಾಗಿರಲಿ. ಹಾಡಿದ್ದಾರೆ ವಾಣಿ ಅರವಿಂದ್.

0: ಕೆಎಸ್ಒಯು ಮುಕ್ತವಾಣಿ,
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ.
3: ಸಮಯ 12:45. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಕನ್ನಡದಲ್ಲಿ ಭಾಷಣ. ಪರಿಸರದ ಉಳಿವಿಗೆ ಉದಾಸೀನವೇಕೆ? ಈ ಕುರಿತು ಮಾತನಾಡುತ್ತಾರೆ ಕೆಆರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು

0: ಕನ್ನಡ ಉಪನ್ಯಾಸಕರಾದ ಬಲ್ಲೇನಹಳ್ಳಿ ಮಂಜುನಾಥ್.
1: ಪರಿಸರದ ಉಳಿವು ನಮ್ಮ ಉಳಿವು. ಕಾಲಯಮ ಹತ್ತಿರ ಬಂದರೂ ಏಕಿಂತ ಬಂಡ ನಿದ್ರೆ. ನೀಯೇನು ಚಿರಂಜೀವಿಯೇ? ಇನ್ನಾದರೂ ನೀನು ವಾಸಿಸುವ ಪರಿಸರವನ್ನು ಸಂರಕ್ಷಿಸಿಕೋ, ಮುಂದಿನ ಪೀಳಿಗೆಗೆ ಆಶಾಕಿರಣವಾಗು ಎಂದು ವಿಜ್ಞಾನಿಗಳು, ಪರಿಸರ ತಜ್ಞರು ಮಾತ್ರವಲ್ಲ, ಸ್ವತಃ ಪರಿಸರವೇ ಮನುಷ್ಯನೆಂಬ ಎರಡು ಕಾಲಿನ ಪ್ರಾಣಿಗೆ ಎಚ್ಚರಿಸುತ್ತಾ ಬಂದಿದ್ದರೂ, ಈ ಭೂಲೋಕವೇ ನನ್ನದೆಂಬ ಅಹಂನಲ್ಲಿರುವ ಮನುಷ್ಯನಿಗೆ ತಿಳುವಳಿಕೆ ಮೂಡುತ್ತಿಲ್ಲ. ಭವಿಷ್ಯವನ್ನೇ ಮರೆತಂತೆ ವರ್ತಿಸುತ್ತಿರುವ ನಮಗೆ ಜೀವವೈವಿಧ್ಯದ ಅಳಿವು ಕಣ್ಣಿಗೆ ಕಾಣದಿರುವುದು, ತಾನು ನಿಂತ ನೆಲ ಕುಸಿಯುತ್ತಿದ್ದರೂ ಗೋಚರಿಸದಿರುವುದು ದುರಂತದ ವಿಚಾರ. ನಮ್ಮ ದುರಾಸೆ, ಸ್ವಾರ್ಥ ತುಂಬಿದ ಬದುಕು ನಮ್ಮನ್ನು ಡೆಡ್ ಎಂಡ್ಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಿದ್ದು ಇದಕ್ಕೆ ಕೊನೆಯಿಲ್ಲವೇ ಎಂಬ ಪ್ರಶ್ನೆ ಈಗ ಜಗತ್ತಿನಾದ್ಯಂತ ಕಾಡುತ್ತಿರುವ ಪ್ರಶ್ನೆಯಾಗಿದೆ. ಈ ಭೂಮಿ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಷ್ಟು ಸಮೃದ್ಧವಾಗಿದೆ. ಆದರೆ ನಮ್ಮ ಅತಿಯಾದ ದುರಾಸೆ ಸ್ವಾರ್ಥವನ್ನಲ್ಲ ಎಂದು ಮಹಾತ್ಮ ಗಾಂಧಿ ಎಂದೋ ಹೇಳಿದ್ದರು. ಆದರೂ ನಾವು ಪರಿಸರದ ವಿಷಯದಲ್ಲಿ ಎಚ್ಚರಗೊಂಡಿಲ್ಲ. ಹೀಗಾಗಿ ನೆಮ್ಮದಿಯ ನಾಳೆ ಎನ್ನುವುದು ಕಾಡು ಬೆಳೆಸಿ ನಾಡು ಉಳಿಸಿ ಹಸಿರೇ ಉಸಿರು ಎಂಬ ಘೋಷಣೆಗಳು ಘೋಷಣೆಯಾಗಿಯೇ ಇಂದಿಗೂ ಉಳಿದಿವೆ. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನವನ್ನು ಆಚರಿಸುತ್ತೇವೆ. ಈ ವರ್ಷ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷಣೆಯಡಿ ಗಿಡ ನೆಟ್ಟು ನೀರು ಸುರಿದು ಆಚರಿಸಿದೆವು. ಆದರೆ ಪರಿಸರ ಎಂದರೇನು? ಅದರ ಸಂರಕ್ಷಣೆ ಹೇಗೆ? ನನ್ನ ನೆಲೆಯಲ್ಲಿ ನಾನು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ಕಾಪಾಡಬಹುದು ಎಂಬ ಬಗ್ಗೆ ತಿಳುವಳಿಕೆ ಮೂಡಿಸುವ ಕೆಲಸ ಇನ್ನೂ ಯಶಸ್ವಿಯಾಗದಿರುವುದು ಮಾತ್ರ ವಿಪರ್ಯಾಸ. ಮಿತಿಮೀರಿದ ಉದ್ಯಮೀಕರಣ, ಅತಿಯಾದ ನಗರೀಕರಣ ಪರಿಸರದ ಸಮತೋಲನಕ್ಕೆ ಧಕ್ಕೆ ಉಂಟು ಮಾಡಿದೆ. ನೈಸರ್ಗಿಕ ಸಂಪನ್ಮೂಲಗಳ ವಿಪರೀತ ಬಳಕೆ ಜೀವವೈವಿಧ್ಯಕ್ಕೆ ಕುತ್ತು ತಂದಿದೆ. ಇಂದಿನ ಯುವ ಪೀಳಿಗೆ ಪರಿಸರವನ್ನು ಸರಕು ಎಂದು ಪರಿಗಣಿಸಿರುವುದೇ ಅದರ ದುರುಪಯೋಗಕ್ಕೆ ಹೆಚ್ಚು ಕಾರಣವಾಗಿದೆ ಎಂದು ಹೇಳುವ ನೊಬೆಲ್ ಬಹುಮಾನ ಪುರಸ್ಕೃತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಮರ್ತ್ಯ ಸೇನ್ರವರ ಮಾತಿನಲ್ಲಿ ಖಂಡಿತ ಅರ್ಥ ಇದೆ. ಈ ಮನೋಭಾವವನ್ನು ನಾವು ತೊರೆಯದಿದ್ದರೆ ನಮ್ಮ ಭವಿಷ್ಯ ಅಂಧಕಾರದಲ್ಲಿ ಇರುತ್ತದೆಂಬುದನ್ನು ಮತ್ತೆ ಹೇಳಬೇಕಿಲ್ಲ. ನಮ್ಮ ಭೂಮಿ ನಮ್ಮ ಹೊಣೆ. ಈ ಭೂಮಿಯೇ ನಾವೆಲ್ಲರೂ ಹಂಚಿಕೊಂಡಿರುವ ದೊಡ್ಡ ದ್ವೀಪ. ಇದನ್ನು ರಕ್ಷಿಸಲು ಒಂದಾಗೋಣ ಎಂಬ ಘೋಷಣೆಯನ್ನು ವರ್ಷಪೂರ್ತಿ ಕೂಗುತ್ತಲೇ ಬಂದಿದ್ದೇವೆ. ಆದರೆ ಪರಿಸರ ಜ್ಞಾನವನ್ನು ಜನಸಾಮಾನ್ಯರಲ್ಲಿ ಮೂಡಿಸುವಲ್ಲಿ ಮತ್ತೆ ಮತ್ತೆ ವಿಫಲರಾಗುತ್ತಲೇ ಇದ್ದೇವೆ. ಪರಿಸರ ಎಂದರೆ ಎಲ್ಲೋ ಇಲ್ಲ, ಅದು ನಮ್ಮ ಮನೆಯಿಂದ, ನಮ್ಮ ಮನೆಯ ಸುತ್ತಮುತ್ತಲಿನಿಂದ ಆರಂಭವಾಗುತ್ತದೆ. ನಾವು ವಾಸಿಸುವ ಸುತ್ತಮುತ್ತಲಿನ ಪರಿಸರವನ್ನು, ಮರಗಿಡಗಳನ್ನು, ಭೂಮಿಯ ಸಂಪತ್ತನ್ನು, ಜೀವ ವೈವಿಧ್ಯವನ್ನು ಸಂರಕ್ಷಿಸುವುದೇ ಉತ್ತಮ ಪರಿಸರಕ್ಕೆ ನಾವು ಕೊಡುವ ಉತ್ತಮ ಕೊಡುಗೆಯಾಗಿದೆ. ಈ ವಿಷಯವನ್ನು ಚಿಕ್ಕ ಮಕ್ಕಳಿನಿಂದಲೇ ಅರಿವು ಮೂಡಿಸುವ ಪ್ರಯತ್ನ ಇಂದು ತುರ್ತಾಗಿ ಆಗಬೇಕಿದೆ. ಪ್ರತಿದಿನ ತಿಳಿದೋ ತಿಳಿಯದೆಯೋ ಕರಗಿ ಹೋಗುವ ವಸ್ತುಗಳನ್ನು ಬಳಸುವುದನ್ನು ಕಡಿಮೆ ಮಾಡಿ ಪ್ಲಾಸ್ಟಿಕ್, ರಬ್ಬರ್ ವಸ್ತುಗಳಿಗೆ ಶರಣಾದ ನಂತರ ಪರಿಸರದ ಸಮತೋಲನವೇ ಕೈತಪ್ಪಿ ಹೋಗಿ ಆತಂಕದ ದಿನಗಳು ಎದುರಾಗುತ್ತಿರುವುದು ಈ ಕಾಲಘಟ್ಟದ ದೊಡ್ಡ ಸವಾಲು ಎನ್ನಬಹುದು. ಹೆಚ್ಚುತ್ತಿರುವ ಜನಸಂಖ್ಯೆ, ಅದಕ್ಕೆ ಒದಗಿಸಬೇಕಾದ ಮೂಲಭೂತ ಸೌಲಭ್ಯಗಳ ಪೂರೈಕೆಗಳಿಂದಾಗಿ ಪ್ರಕೃತಿಯ ಮೇಲೆ ನಿರಂತರ ಅತ್ಯಾಚಾರ ನಡೆದಿದೆ. ಪರಿಣಾಮ ಭೂಮಿಯ ಒಡಲು ದಿನದಿಂದ ದಿನಕ್ಕೆ ಬರಿದಾಗುತ್ತಿದೆ. ಗಣಿ ಮಾಫಿಯಾ, ಮರಳು ಮಾಫಿಯಾ, ಅರಣ್ಯಜನ್ಯ ವಸ್ತುಗಳ ಮಾಫಿಯಾಗಳು ಇರುವುದೆಲ್ಲವನ್ನೂ ಬರಿದು ಮಾಡಿ ಮುಂದಿನ ಜನಾಂಗಕ್ಕೆ ತೆಂಗಿನ ಚಿಪ್ಪು ನೀಡುವ ಧಾವಂತದಲ್ಲಿವೆ. ಇದರಿಂದಾಗಿ ಅಂತರ್ಜಲ ಬರಿದಾಗಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಕಾಡಿನಲ್ಲಿ ಮರಗಳ ನಿರಂತರ ನಾಶದಿಂದ ಅರಣ್ಯ ವಿಸ್ತೀರ್ಣ ಕಡಿಮೆಯಾಗಿ ಮರಗಳ ಸಂಖ್ಯೆ ಕುಸಿಯುತ್ತಿದೆ. ಗಣಿಗಾರಿಕೆಯಿಂದ ಬೆಟ್ಟಗುಡ್ಡಗಳು ನಶಿಸುತ್ತಿವೆ. ಪರಿಣಾಮ ಮೋಡವನ್ನು ತಡೆಗಟ್ಟಿ ಮಳೆ ಸುರಿಸುವ ಮಾರುತಗಳು ಕಡಿಮೆಯಾಗಿವೆ. ಹೀಗಾಗಿ ದರೆ ಒತ್ತಿ ಉರಿಯುತ್ತಿದೆ, ಶಾಖ ಹೆಚ್ಚಾಗಿದೆ, ಕೈಗಾರಿಕೆಗಳು ವಾಹನಗಳು ಬಿಡುವ ಹೊಗೆ ವಿಷಾನಿಲವಾಗುತ್ತಿದೆ. ಇದರಿಂದಾಗಿ ಉಷ್ಣತೆ ಹೆಚ್ಚಾಗಿ ಹಸಿರುಮನೆ ವ್ಯವಸ್ಥೆ ದಾರಿ ತಪ್ಪಿದೆ. ಓಜೋನ್ ಪದರದಲ್ಲಿ ರಂಧ್ರಗಳು ಕಾಣಿಸಿಕೊಳ್ಳಲಾರಂಭಿಸಿದೆ. ಇದರಿಂದಾಗಿ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ 13 ನಿಮಿಷದಿಂದ 8 ನಿಮಿಷಕ್ಕೆ ಇಳಿದು ನಿಂತಿದೆ. ಇದು ಹೀಗೇ ಮುಂದುವರಿದರೆ ಸೂರ್ಯನ ಕಿರಣಗಳು ಬೇಗನೆ ಭೂಮಿ ತಲುಪಿ ಅಲ್ಟ್ರಾವೈರಸ್ ನೇರಳೆ ಕಿರಣಗಳು ಮನುಷ್ಯನ ಚರ್ಮದ ಮೇಲೆ ಬಿದ್ದು ಚರ್ಮವ್ಯಾಧಿ ರೋಗಗಳು ಹಬ್ಬುವ ಸಂಭವವೇ ಹೆಚ್ಚು ಗೋಚರವಾಗುತ್ತಿದೆ. ಇಷ್ಟೇ ಅಲ್ಲ, ಪರಿಸರ ನೈರ್ಮಲ್ಯವನ್ನು ನಾವು ನಿರ್ಲಕ್ಷಿಸಿದ ಪರಿಣಾಮವಾಗಿ ಹಲವಾರು ಸಾಂಕ್ರಾಮಿಕ ರೋಗಗಳಿಗೂ ಗುರಿಯಾಗುತ್ತಿದ್ದೇವೆ. ಜನಸಾಮಾನ್ಯರು ಇಂತಹ ರೋಗಗಳಿಂದ ಪರದಾಡುವ ಸ್ಥಿತಿ ಬಂದೊದಗಿದೆ. ಪರಿಸರವನ್ನು ಸಂರಕ್ಷಿಸಬೇಕೆಂಬ ಕೂಗು ಇಂದು ವಿಶ್ವದ ಕೂಗಾಗಿದೆ. ಮೊಟ್ಟಮೊದಲ ಬಾರಿಗೆ 1972 ಸ್ಟಾಕ್ಹೋಮ್ನಲ್ಲಿ ನಡೆದ ವಿಶ್ವ ಪರ್ಯಾವರಣ ಸಮ್ಮೇಳನದಲ್ಲಿ 1973 ಜೂನ್ ತಿಂಗಳಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸಲು ವಿಶ್ವಸಂಸ್ಥೆಯು ಸೂಚಿಸಿತು. ಅಂದಿನಿಂದ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ. 1992 ನಡೆದ ರಿಯೋ ಡಿ ಜನೈರೋ ಸಮ್ಮೇಳನ, 1998 ಜಪಾನ್ ಸಮ್ಮೇಳನ, 2002 ಕಯೋಟಾ ಒಪ್ಪಂದ ಸಮ್ಮೇಳನಗಳು ಮತ್ತು 2026 ಜೂನ್ನಲ್ಲಿ ನಡೆದ ಬಾಕು ಸಮ್ಮೇಳನವು ಪರ್ಯಾವರಣ ಸಂರಕ್ಷಣೆಗೆ ಒತ್ತು ನೀಡುವಂತೆ ಕರೆ ನೀಡಿದೆ. ಈ ಕೂಗಿಗೆ ನಾವು ಇಂದು ಧ್ವನಿಗೂಡಿಸದಿದ್ದರೆ ನಮ್ಮ ಭೂಮಿ ನಮ್ಮದಾಗಿ ಉಳಿಯಲಾರದು. ಪರ್ಯಾವರಣದ ಸಂರಕ್ಷಣೆ ಹಿಂದೆಂದಿಗಿಂತಲೂ ಇಂದು ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ಭಾರೀ ಇಂಧನ ಬೇಡುವ ದೀಪಗಳು, ವಾಹನಗಳು, ಯಂತ್ರಗಳ ಬಳಕೆಯನ್ನು ಕಡಿಮೆ ಮಾಡಬೇಕಾಗಿದೆ. ನವೀಕರಿಸಬಹುದಾದ ಇಂಧನವನ್ನೇ ಹೆಚ್ಚಾಗಿ ಬಳಸಬೇಕಿದೆ. ಎಲ್ಲೆಂದರಲ್ಲಿ ಪರಿಸರವನ್ನು ಹಾಳು ಮಾಡುವ ಪ್ರಯತ್ನ ನಿಲ್ಲಬೇಕಿದೆ. ನಮ್ಮ ಸಂಪ್ರದಾಯ ಪರಂಪರೆಗಳ ಅನುಷ್ಠಾನಕ್ಕಾಗಿ ಪರಿಸರ ನಾಶಕ್ಕೆ ಮುಂದಾಗಬಾರದು. ಪರಿಸರವು ನಮಗೆ ಜೀವನಕ್ಕೆ ಅಗತ್ಯವಾದ ಗಾಳಿ ಮತ್ತು ನೀರನ್ನು ಒದಗಿಸುತ್ತದೆ. ಅದು ಪ್ರಾಣಿಯಾಗಿರಲಿ, ಮನುಷ್ಯನಾಗಿರಲಿ, ಗಿಡ ಮರ ಜಲಚರಗಳಾಗಿರಲಿ, ಆಮ್ಲಜನಕ ಮತ್ತು ಜಲಜನಕ ಅಗತ್ಯವಿರುತ್ತದೆ. ಪರಿಸರಕ್ಕಾಗಿ ಹೋರಾಟ ನಡೆಸುವವರನ್ನು ನಾವು ಬೆಂಬಲಿಸಬೇಕಿದೆ. ನಮ್ಮೆಲ್ಲರ ನಡುವೆ ಇದ್ದು ತಮ್ಮ ಜೀವನವನ್ನು ಪರಿಸರ ಚಳುವಳಿಗಾಗಿಯೇ ಮೀಸಲಿಟ್ಟ ಸುಂದರ್ಲಾಲ್ ಬಹುಗುಣ, ಸಾಲುಮರ ನೆಟ್ಟು ಮಕ್ಕಳಂತೆ ಪೋಷಿಸಿದ ಸಾಲುಮರದ ತಿಮ್ಮಕ್ಕ ನಮಗೆ ಮಾದರಿಯಾಗಬೇಕಿದೆ. ನಮ್ಮೆಲ್ಲರ ಉಳಿವಿಗಾಗಿ